ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಇಂದು 1948 ಶಕವರ್ಷ ಆಷಾಢ ಮಾಸದ 14 ದಿನ ಅಂದರೆ 2026 ಇಸ್ವಿ ಜುಲೈ ತಿಂಗಳ 5 ತಾರೀಕು ಭಾನುವಾರ. ಆತ್ಮೀಯ ಕೇಳುಗರಿಗೆಲ್ಲ ಶ್ರೀ ಗೌರಿ ಮಾಡುವ ನಮಸ್ಕಾರಗಳು. ಹಾಗೂ ಸಮಯ ಆಗಿದೆ 5:58. ಇಂದಿನ ಪ್ರಸಾರ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನವು ಈ ತಿಂಗಳ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರವರೆಗೆ ಮುಂದುವರಿಯಲಿದೆ. ಇದೇ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾವಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅನುಮೋದನೆ ನೀಡಿದ್ದಾರೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮುಂದೆ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೂ ದೇಶಭಕ್ತರಾಗಿ ದೇಶಕ್ಕಾಗಿ ದುಡಿಯುವ ಮತ್ತು ದೇಶದ ಪ್ರಗತಿಗೆ ಶ್ರಮ ಪಡುವ ಮನೋಭಾವ ಹೊಂದಿರಬೇಕು ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವೆ ಶೋಭಾ ಕರಂದ್ಲಾಜೆ ಕರೆ ನೀಡಿದ್ದಾರೆ. ತುಮಕೂರಿನಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಾಧನೆ ತರಗತಿಯ ಕೋಣೆಯಿಂದಲೇ ಆರಂಭವಾಗುವುದು ಎಂದು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ದ ಸೆಕೆಂಡ್ ಆರ್ಬಿಟ್ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ನಮ್ಮದೇ ಬಾಹ್ಯಾಕಾಶ ನೌಕೆ ಭಾರತದ ಮಣ್ಣಿನಿಂದಲೇ ಮಿಷನ್ ಗಗನಯಾನ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಉಂಟಾಗಿದ್ದ ಬರದ ಆತಂಕ ಸದ್ಯಕ್ಕೆ ನಿವಾರಣೆಯಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ತಿಳಿಸಿದ್ದಾರೆ. ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಈ ತಿಂಗಳ 11ರಂದು ರಾಷ್ಟೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಕಕ್ಷಿದಾರರು ರಾಜಿಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂಥ ರವೀಂದ್ರ ಹೆಗಡೆ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೂ ಇಂದಿನ ವಿಶೇಷ. ಹತ್ತು ಗಂಟೆ ಎರಡು ನಿಮಿಷಕ್ಕೆ ಹಳೆಯ ಚಿತ್ರಗೀತೆಗಳ ಓಲ್ಡ್ ಈಸ್ ಗೋಲ್ಡ್, ಹೊಸ ಹಾಡುಗಳು ಹನ್ನೊಂದು ಗಂಟೆ ಎರಡು ನಿಮಿಷದಿಂದ, ಕಲಾಭಾರತಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೂ, ಹನ್ನೆರಡು ಗಂಟೆ ಐದು ನಿಮಿಷದಿಂದ ಕರೆಗೊಂದು ಹಾಡು. ಇಂದು ಭಾನುವಾರ, ಆದ್ದರಿಂದ ಪುಟಾಣಿಗಳ ವಿಶೇಷ ಕಾರ್ಯಕ್ರಮ. ಕೇವಲ ಮಕ್ಕಳು ಕರೆ ಮಾಡಿ ತಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು. ಸಂದೇಶ ನಮಗೆ, ಸಂಗೀತ ನಿಮಗೆ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಇರುತ್ತೆ. ಎರಡು ಗಂಟೆ ನಲವತ್ತೈದು ನಿಮಿಷದಿಂದ ಚಿತ್ರತಾನ. ಪರಿಮಳ ಕಾರ್ಯಕ್ರಮ ಇಂದು ಸಂಜೆ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ, ಐದು ಗಂಟೆ ಎರಡು ನಿಮಿಷದಿಂದ ರಾತ್ರಿ ಎಂಟು ಗಂಟೆವರೆಗೂ ಸೇಫ್ ಡ್ರೈವ್ ಪ್ರಸಾರವಾಗುತ್ತೆ. ಇದರಲ್ಲಿ ಮೊದಲನೇದಾಗಿ ಹಳೆಯ ಚಿತ್ರಗೀತೆಗಳು. ಐದು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್, ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಐದು ಗಂಟೆ ನಲವತ್ತು ನಿಮಿಷಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ಇರುತ್ತೆ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ ಅವರದು. ಆರು ಗಂಟೆ ಎರಡು ನಿಮಿಷದಿಂದ ಗಾನ ಭಜನ, ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರನ ಕೇಳಬಹುದು. ಇಂದು ಏಳು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ಅವರದು, ನಿರ್ಮಾಣ ಎಂ ಶಿವರಾಮ್ ಅವರದು. ಇಂದು ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಬೆಳ್ಳಿ ಬದುಕು, ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ಭಾಗವಹಿಸಲಿದ್ದಾರೆ ಪವಿತ್ರ ಲೋಕೇಶ್, ಚಂದು ಅವರ ಪ್ರಸ್ತುತಿ. ಹಿಂದಿ ಮೆಲೋಡೀಸ್, ಹಿಂದಿಯ ಚಿತ್ರಗೀತೆಗಳು ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಇರುತ್ತೆ. ಹತ್ತು ಗಂಟೆ ಎರಡು ನಿಮಿಷಕ್ಕೆ ಪ್ರೇಮ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದಾಗಿತ್ತು ಇಂದು ನಮ್ಮ ನಿಲಯದಿಂದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಮೂಡಿಬರಲಿರೋ ಕಾರ್ಯಕ್ರಮಗಳ ಮುನ್ನೋಟ.

ಭಕ್ತಿ ಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಇಂದಿನ ನಾದೋಪಾಸನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಸ್ವಾಗತ.

ಆನೂರು ಅನಂತಕೃಷ್ಣ ಶರ್ಮ ಅವರ ರಚನೆಯನ್ನ ವಿದ್ಯಾಭೂಷಣ ಅವರು ಹಾಡಿದರು. ಇನ್ನು ಕೆಲವು ವೃಂದಗಾನಗಳನ್ನು ಕೇಳೋಣ. ಮೊದಲನೇದಾಗಿ ಅಕ್ಕ ಮಹಾದೇವಿ ಅವರ ರಚನೆ. ಇದಾದ ನಂತರ ಪುರಂದರದಾಸರ ರಚನೆಯ ಒಂದು ವೃಂದಗಾನ ಕೇಳೋಣ. ಅದರ ನಂತರ ಭಕ್ತಿಗೀತೆಗಳು ಪ್ರಸಾರವಾಗಲಿದೆ. ಮೊದಲಿಗೆ ಕೇಳೋಣ ಕೆಲವು ವೃಂದಗಾನಗಳನ್ನು.

ಗಂಗಪ್ಪ ವಾಲಿಯವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದರು ಈ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳ ಭಕ್ತಿಗೀತೆಯನ್ನು. ಅಣ್ಣ ಬಸವಣ್ಣ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಸಮಾಜದಲ್ಲಿ ಮನೆ ಮಾಡಿಕೊಂಡಿದ್ದ ಮೌಢ್ಯ ಸಂಪ್ರದಾಯಗಳನ್ನ, ಜಾತಿ ಮತ ಲಿಂಗ ವರ್ಣ ಭೇದ ಇವನ್ನೆಲ್ಲ ಅಲ್ಲಗಳೆದರು. ಅವ್ರದ್ದೊಂದು ವಚನ ಇದೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ. ಅಂದರೆ ಇದರ ಅರ್ಥ, ಮನುಷ್ಯರು ಜೀವಿಸ್ತಾ ಇರೋ ಈ ಭೂಲೋಕನೇ ಮರ್ತ್ಯಲೋಕ, ಇದನ್ನು ಬಿಟ್ಟು ಬೇರೆ ಎಲ್ಲೋ ಯಾವುದೋ ಮೋಕ್ಷ, ಸ್ವರ್ಗ, ಕೈಲಾಸ, ವೈಕುಂಠ ಇವೆಲ್ಲ ಕಾಲ್ಪನಿಕ ಲೋಕ ಅಂತ ಅವ್ರು ಹೇಳ್ತಾರೆ. ಅದಕ್ಕಾಗಿ ನಾವು ಅರ್ಥಪೂರ್ಣವಾಗಿ ಈ ಬದುಕನ್ನು ಜೀವಿಸಬೇಕು, ಸರಿಯಾಗಿ ಸಾಧನೆ ಮಾಡಬೇಕು. ಹಾಗೆ ನಾವು ಮಾಡೋ ಆ ಕೆಲಸ, ಆ ಕಾಯಕದಲ್ಲಿಯೇ ಸಂತಸನ ಕಾಣಬೇಕು. ಅವರೇ ಹೇಳಿರೋ ಹಾಗೆ ಕಾಯಕವೇ ಕೈಲಾಸ. ಹುಟ್ಟು ಸಾವಿನ ನಡುವೆ ಇರೋ ಈ ಅವಧಿಯನ್ನು ಸಾರ್ಥಕಗೊಳಿಸಬೇಕು, ಅದುವೇ ಸ್ವರ್ಗಲೋಕ ಕೈಲಾಸ ಅಂದಿದ್ದಾರೆ ಬಸವಣ್ಣನವರು.

ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹಸಿವಿನೊಳಗೆ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಇಲ್ಲಿ ಬಸವಣ್ಣನವರು ಸರಳವಾಗಿ ಮನೆಯ ದೃಷ್ಟಾಂತವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮನೆಯೊಳಗೆ ಮನೆಯೊಡೆಯರು ಅಂದರೆ ಆ ಮನೆಯೊಳಗಿರೋ ಸದಸ್ಯರು, ಜಾಗರೂಕರು ಮತ್ತು ಜವಾಬ್ದಾರಿ ಇರೋರಾಗಿದ್ದರೆ ಮಾತ್ರ ಆ ಮನೆಯಲ್ಲಿ ನೆಮ್ಮದಿ ಇರುತ್ತಂತೆ, ಅದು ಅಂದವಾಗಿರುತ್ತೆ. ಸ್ವಚ್ಛವಾಗಿರೋ ಮನೆಗಳಲ್ಲಿ ಶಾಂತಿ, ಸಂತಸ, ಸಮೃದ್ಧಿ ನೆಲೆಸಿರುತ್ತೆ. ಅದಲ್ಲದೆ ಮನೆಯೊಳಗೆ ಬೇಜವಾಬ್ದಾರಿಯ ಸ್ವೇಚ್ಛಾಚಾರಿ ದುಶ್ಚಟಗಳಿಗೆ ದಾಸರಾದಂತಹ ದುರ್ವಿಚಾರಗಳಲ್ಲಿಯೇ ಕಾಲ ಕಳೆಯೋರಿದ್ರೆ, ಮತ್ತು ಶರೀರದಲ್ಲಿ ಹುಸಿ ವಿಚಾರಗಳು, ಮನಸ್ಸಿನಲ್ಲಿ ಸದಾ ಮೋಸ, ವಂಚನೆಯ ಭಾವನೆಗಳೇ ತುಂಬಿದರೆ ಅಂತಹ ಮನೆಗಳಲ್ಲಿ ನೆಮ್ಮದಿ, ಸಂತೃಪ್ತಿ ನೆಲೆಸಿರೋದಿಲ್ಲ ಅನ್ನೋದು ಈ ವಚನದ ಒಂದು ಭಾವಾರ್ಥ ಆಗಿದೆ.

ಬಸವಣ್ಣನವರ ವಚನ ಕೇಳಿದ್ರಿ. ತಾರಾಸಿಕೆ ಅವರು ಈ ಹಾಡನ್ನು ಹಾಡಿದ್ರು.

ಎಪಿ ಕೋಮಲ ಅವರು ಹಾಡಿದಂತಹ ಭಕ್ತಿಗೀತೆ ವಿಜಯ ನರಸಿಂಹ ಅವರು ಬರೆದಿದ್ರು. ವೇಲೂರು ಕೃಷ್ಣಮೂರ್ತಿ ಅವರ ಸಂಗೀತ ಇತ್ತು. ವಾಗ್ದಾನ ಚಿತ್ರದ ಹಾಡನ್ನು ನಿವೇದಿಗ ಕೇಳಿದ್ರಿ. ಬಸವಣ್ಣನವರ ಎರಡು ವಚನದ ಸಾರಾನ ತಿಳ್ಕೊಂಡ ನಂತರ ಒಂದಿಷ್ಟು ಭಕ್ತಿಯ ಮಾತುಕತೆ ಜೊತೆಗೆ ಹಾಡಿನ ಜೊತೆ ಸಾಗೋಣ. ನೋಡಿ, ಕುಶಧ್ವಜ ಅನ್ನೊಬ್ಬ ರಾಜ ಮಿಥಿಲೆಯ ಪ್ರಸಿದ್ಧ ರಾಜ ಇದ್ದ. ಈತ ಯಾರಂದ್ರೆ ಜನಕ ಮಹಾರಾಜನ ತಮ್ಮ. ಈ ಕುಶಧ್ವಜನಿಗೆ ಇಬ್ರು ಹೆಣ್ಮಕ್ಳಿದ್ರು, ಮಾಂಡವಿ ಮತ್ತೆ ಶ್ರುತಕೀರ್ತಿ ಅಂತ. ಮಾಂಡವಿ ಭರತನನ್ನ ಮದುವೆ ಆದರೆ ಶ್ರುತಕೀರ್ತಿ ಶತ್ರುಘ್ನನನ್ನ ವಿವಾಹ ಮಾಡ್ಕೋತಾರೆ. ಇನ್ನೊಂದು ಕಡೆ ಜನಕ ಮಹಾರಾಜರ ಪುತ್ರಿಯರಾದ ಸೀತೆ ಮತ್ತು ಊರ್ಮಿಳೆ ಕ್ರಮವಾಗಿ, ಅಂದರೆ ಶ್ರೀರಾಮಚಂದ್ರನ ಸೀತಾಮಾತೆ ವಿವಾಹ ಆದರೆ ಲಕ್ಷ್ಮಣನನ್ನ ಊರ್ಮಿಳೆ ಮದುವೆ ಆಗ್ತಾರೆ. ಹೀಗೆ ಜನಕ ಮತ್ತು ಕುಶಧ್ವಜರ ನಾಲ್ವರು ಪುತ್ರಿಯರು ಅಯೋಧ್ಯೆಯ ದಶರಥ ಮಹಾರಾಜರ ನಾಲ್ವರು ಪುತ್ರರನ್ನು ವಿವಾಹವಾಗಿ ಎರಡು ಈ ರಾಜವಂಶಗಳ ನಡುವೆ ಶಾಶ್ವತವಾದ ಧಾರ್ಮಿಕ ಮತ್ತು ಕುಟುಂಬದ ಸಂಬಂಧವನ್ನು ಸ್ಥಾಪಿಸ್ತಾರೆ. ಈ ನಾಲ್ಕು ವಿವಾಹಗಳು ಮಿಥಿಲಾ ಮತ್ತು ಅಯೋಧ್ಯೆ ರಾಜವಂಶಗಳ ನಡುವೆ ಬಾಂಧವ್ಯನ ಇನ್ನಷ್ಟು ಬಲಪಡಿಸುತ್ತೆ.

ಪಡುವಾರಹಳ್ಳಿ ಪಾಂಡವರು ಚಿತ್ರದ ಹಾಡನ್ನ ಕೇಳಿದ್ರಿ. ಕಸ್ತೂರಿ ಶಂಕರ್ ಅವರು ಹಾಡಿದ್ರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ. ಒಂದಿಷ್ಟು ಮಾತುಕತೆ ಜೊತೆಗೆ ಹೆಚ್ಚು ಹಾಡುಗಳು, ಇದರ ಜೊತೆ ಸಾಕ್ತಾ ಇದ್ದೀವಿ ಇಂದಿನ ನಾದೋಪಾಸನೆ ಕಾರ್ಯಕ್ರಮದಲ್ಲಿ. ಬಸವಣ್ಣನವರ ವಚನ ಆಯಿತು, ಹಾಗೆ ಶ್ರೀರಾಮಚಂದ್ರನ ಬಗ್ಗೆ ಒಂದು ಮಾಹಿತಿ ಆಯಿತು. ಇನ್ನು ಡಮರು ನೋಡಿ, ಶಿವನ ಸಂಕೇತಗಳಲ್ಲಿ ಒಂದು ಇದು ಡಮರು. ಇದೇನಂದರೆ ಬ್ರಹ್ಮಾಂಡನ ಸಂಕೇತಿಸುತ್ತಂತೆ. ಹೇಗೆ ಅಂದರೆ, ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿ ರಚನೆಯಾದಂತೆ ವಿನಾಶನೂ ಆಗ್ತಾ ಇರುತ್ತೆ. ಹುಟ್ಟು ಪಡೆದವನಿಗೆ ಸಾವು ಇರುವಂತೆ ಇದು ಸೃಷ್ಟಿಯ ನಿಯಮ. ಒಂದು ಸ್ವಲ್ಪ ಹೃದಯದ ನಮ್ಮ ಬಡಿತಾನ ಆಲಿಸಿದ್ರೆ ಲಪ್ ಡಬ್ ಅಂತ ಒಂದು ರಿದಮ್ ಇರುತ್ತೆ, ಅಂದರೆ ಇದನ್ನು ಲಯ ಅಂತ ಹೇಳ್ತಾರೆ. ಅದರ ಜೊತೆ ಏರಿಳಿತನೂ ಇರುತ್ತೆ. ಇಡೀ ಬ್ರಹ್ಮಾಂಡದಲ್ಲಿಯೂ ಇಂತಹ ಲಯವನ್ನು ಕಾಣಬಹುದಂತೆ. ಅಲ್ಲಿ ಏರಿಳಿತಗಳು ಸಾಮಾನ್ಯ, ಹಾಗೆ ಪ್ರತಿಯೊಬ್ಬರ ಜೀವನ ಕೂಡ. ಡಮರುಗದ ಆಕಾರನೂ ಹಾಗೆ ಇದೆ. ಒಂದು ಬದಿ ಉಬ್ಕೊಂಡಿದ್ದು ಮಧ್ಯದಲ್ಲಿ ಕುಗ್ಗಿ ಮತ್ತೊಂದು ತುದಿ ಮತ್ತೆ ಉಬ್ಕೊಂಡಿರೋದು ಜೀವನದ ಏರಿಳಿತವನ್ನು ಸೂಚಿಸುತ್ತಂತೆ. ಈ ಡಮರಿನಿಂದ ಧ್ವನಿಯನ್ನು ಬರುವಂತಹ ಧ್ವನಿ ಏನಿದೆ ಅದನ್ನು ಬ್ರಹ್ಮಾಂಡದ ನಿನಾದ ಅಂತಲೂ ಹೇಳ್ತಾರೆ. ಡಮರುಗದಿಂದ ಹೊಮ್ಮಿದ ಆ ನಾದದ ಲಯಕ್ಕೆ ಶಿವ ನಾಟ್ಯ ಮಾಡ್ತಾನೆ. ಹಾಗೆ ನಟರಾಜನ ನಾಟ್ಯ ಸೃಷ್ಟಿ ಅದೇನಂತಾರೆ ಸೃಷ್ಟಿಗೆ ಕಾರಣ ಆಗುತ್ತೆ. ಡಮರುಗದ ನಾದದಂತೆ ಉಮಾಮಹೇಶ್ವರ ನಮ್ಮೆಲ್ಲರಲ್ಲೂ ಆತ್ಮ ಜಾಗೃತಿಯನ್ನು

ಉತ್ತರ ದಕ್ಷಿಣ ಚಿತ್ರದ ಹಾಡಿದಾಗಿತ್ತು. ಲತಾ ಸರೋಜಾ ಹಾಗೂ ವಸಂತ ಅವರು ಈ ಹಾಡನ್ನು ಹಾಡಿದರು. ವಿಜಯ ನರಸಿಂಹ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಏನಂತಾರೆ ಆಚರಣೆಗಳಿದೆ, ಅದೆಲ್ಲದಕ್ಕೂ ಒಂದೊಂದು ಕಾರಣ ಇದೆ. ಕಾರಣ ಇಲ್ಲದೆ ನಮ್ಮ ಹಿರಿಯರು ಏನನ್ನು ಮಾಡಿಲ್ಲ. ಯಾವೆಲ್ಲ ಈ ವೈಜ್ಞಾನಿಕ ಕಾರಣಗಳಿದೆ ಈ ಆಚರಣೆ ಹಿಂದೆ ಅಂತ ನೋಡೋದಾದರೆ, ಕಾಲುಂಗುರ ಹಾಕೋತಾರೆ ಹೆಣ್ಮಕ್ಕಳು, ಇದು ಗರ್ಭಕೋಶದ ಆರೋಗ್ಯನ ಕಾಪಾಡುತ್ತಂತೆ. ಹಾಗೆ ತುಳಸಿ ಪೂಜೆ ಮಾಡೋದನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರ. ಇದು ಆಮ್ಲಜನಕ ಮತ್ತು ಉತ್ಪಾದನೆ ಮಾಡುತ್ತೆ, ಮತ್ತು ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತಂತೆ. ಇನ್ನು ಒಬ್ಬರ ಚರಣ ಸ್ಪರ್ಶನ ಮಾಡಿದ್ರೆ, ಕಾಲು ಮುಗಿದ್ರೆ ಶಕ್ತಿ ವರ್ಗಾವಣೆ ಆಗುತ್ತೆ, ಹಾಗೆ ಮೆದುಳಿನ ಆರೋಗ್ಯ ಸುಧಾರಿಸುತ್ತಂತೆ. ಇನ್ನು ಕೆಳಗಡೆ ಕೂತು ಊಟ ಮಾಡೋದು ನಮ್ಮ ಸಂಪ್ರದಾಯದಲ್ಲಿ ಒಂದು. ಇದು ಪಚನ ಕ್ರಿಯೆಗೆ ಒಳ್ಳೆಯದಂತೆ, ಮತ್ತು ಇದು ಒಂದು ರೀತಿಯ ಆಸನ ಕೂಡ ಅಂತೆ. ಇನ್ನು ತಿಲಕ ಇಟ್ಕೋತಾರೆ, ಇದರಿಂದ ಏಕಾಗ್ರತೆ ಅಂತೆ. ಹಾಗೆ ಒಂದು ಅಷ್ಟಾಚಕ್ರ ಅಂತ ಇರುತ್ತೆ, ಅದು ಅದಕ್ಕೂ ಒಳ್ಳೆಯದಂತೆ. ಇನ್ನು ಕಿವಿ ಓಲೆ ಧರಿಸೋದ್ರಿಂದ ಆಕ್ಯೂ ಪ್ರೆಷರ್ ಮತ್ತು ಶಕ್ತಿ ನೀಡುತ್ತಂತೆ. ಇನ್ನು ಬಳೆಗಳನ್ನು ಹಾಕೋತಾರೆ ನಮ್ಮ ಹೆಣ್ಮಕ್ಕಳು, ಇದರಿಂದ ರಕ್ತ ಪರಿಚಲನೆ ಮತ್ತು ಇದು ಒಂದು ರೀತಿ ಆಕ್ಯೂ ಪಂಕ್ಚರ್ ಆಗಿ ಕೆಲಸ ಮಾಡುತ್ತಂತೆ. ಇನ್ನು ದೇವಸ್ಥಾನದ ಗಂಟೆಗಳು, ಇದರಿಂದ ಧ್ವನಿ ತರಂಗಗಳು ಮತ್ತು ಮೆದುಳಿಗೆ ಒಂದು ಪ್ರಚೋದನೆಯನ್ನು ನೀಡುತ್ತಂತೆ. ಇನ್ನೂ ಹಲವಾರು ಆಚರಣೆಗಳಿದೆ, ಅದರ ಹಿಂದಿರುವ ಒಂದು ವೈಜ್ಞಾನಿಕ ಸತ್ಯವನ್ನು ನೋಡೋಣ ಈ ಹಾಡಿನ ನಂತರ.

ಶ್ರೀದೇವಿ ಚಿತ್ರದ ಶೀರ್ಷಿಕೆ ಹಾಡನ್ನ ಕೇಳಿದ್ರಿ. ಎಸ್ ಜಾನಕಿ ಅವರು ಹಾಡಿದ್ರು. ವಿ ಎಲ್ ಆಚಾರ್ಯ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಹಾಡಿಗಿತ್ತು. ಇನ್ನು ಎಷ್ಟೋ ಜನ ಪುರುಷರು ತಲೆಗೆ ಶಿಖೆಯನ್ನ ಕಟ್ಕೋತಾರೆ, ಗಂಟನ್ನ ಕಟ್ಕೋತಾರೆ. ಇದರಿಂದ ಮೆದುಳಿನ ಶಕ್ತಿ ಹೆಚ್ಚಾಗುತ್ತೆ, ಹಾಗೆ ಏಕಾಗ್ರತೆ ಬರತಂತೆ. ವಿಗ್ರಹ ಪೂಜೆ ಮಾಡೋದು ನಮ್ಮ ಆಚರಣೆಗಳಲ್ಲಿ ಒಂದು. ಇದರಿಂದ ಮಾನಸಿಕ ಶಾಂತಿ ಸಿಗುತ್ತೆ ಮತ್ತು ಏಕಾಗ್ರತೆಗೆ ಸಹಾಯ ಆಗುತ್ತೆ. ಇನ್ನು ಸೂರ್ಯ ನಮಸ್ಕಾರ ಮಾಡ್ತೀವಿ, ಇದರಿಂದ ವಿಟಮಿನ್ ಡಿ ನಮಗೆ ಸಿಗುತ್ತಂತೆ ಮತ್ತು ದೈಹಿಕ ಆರೋಗ್ಯಕ್ಕೂ ಇದು ಒಳ್ಳೆಯದು. ಕೆಲವೊಬ್ಬರು ಉಪವಾಸನೂ ಮಾಡ್ತಾರೆ, ಆದರೆ ಅದು ದೇಹದ ಶುದ್ಧೀಕರಣ ಆಗುತ್ತಂತೆ ಮತ್ತು ಜೀವಕೋಶಗಳ ಪುನಶ್ಚೇತನ, ಅದು ಹೊಸ ಜೀವಕೋಶಗಳು ಹುಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಎರಡೂ ಕೈ ಮುಗಿದು ನಮಸ್ಕಾರ ಮಾಡ್ತೀವಿ, ಇದರಿಂದ ನರಗಳ ಸಂಪರ್ಕ ಸಾಧ್ಯ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತಂತೆ. ಇನ್ನು ಕೆಲವರು ನದಿ ಸಿಕ್ಕಾಗ ಅಲ್ಲಿ ಒಂದು ನಾಣ್ಯವನ್ನು ಹಾಕ್ತಾರೆ, ಇದರಿಂದ ಏನಂತಾರೆ ತಾಮ್ರ ಮತ್ತು ಖನಿಜಗಳ ಸೇರ್ಪಡೆ ಆಗುತ್ತಂತೆ ನಾಣ್ಯಕ್ಕೆ. ಹೆಣ್ಮಕ್ಳು ಸಿಂಧೂರನ ಇಟ್ಕೊಂಡ್ರೆ ರಕ್ತದೊತ್ತಡ ನಿಯಂತ್ರಣ ಮತ್ತು ಆರೋಗ್ಯ ವೃದ್ಧಿಸುತ್ತೆ. ಹಾಗೆ ಅರಳಿ ಮರದ ಪೂಜೆ ಮಾಡೋದ್ರಿಂದ ಆಮ್ಲಜನಕ ಪೂರೈಕೆ ಆಗುತ್ತೆ ಮತ್ತು ಪರಿಸರ ರಕ್ಷಣೆ ಆಗುತ್ತೆ. ನೋಡಿ, ಎಷ್ಟೆಲ್ಲ ಆಚರಣೆಗಳ ಹಿಂದೆ ಎಷ್ಟು ವೈಜ್ಞಾನಿಕ ಕಾರಣಗಳಿತ್ತಲ್ವಾ.

0: ಜಿ ಸದಾಶಿವಯ್ಯ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಚಿತ್ರದ ಹಾಡಿದಾಗಿತ್ತು. ಪಿ ಬಿ ಶ್ರೀನಿವಾಸ್ ಅವರು ಈ ಹಾಡನ್ನ ಹಾಡಿದರು. ಇದರೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸಾಕಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ಅದನ್ನು ನೋಡೋಣ ಮುಂದಿನ ಭಾಗದಲ್ಲಿ.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿಯವರ 4ನೆಯ ಇಂಡೋನೇಷ್ಯಾ ಭೇಟಿಯಾಗಿದ್ದು, 2018ರ ಮೇ ತಿಂಗಳಲ್ಲಿ ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಏರಿಸಿದ ಬಳಿಕ ಅವರ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ದೇಶ ವಿರೋಧಿ ಕೃತ್ಯಗಳಲ್ಲಿ ತೊಡಗಿರುವ 23 ಕುಖ್ಯಾತ ವ್ಯಕ್ತಿಗಳನ್ನು ಭಯೋತ್ಪಾದಕರು ಎಂದು ಘೋಷಣೆ ಮಾಡಿದ್ದಾರೆ. ಕಾನೂನುಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಗೃಹ ಸಚಿವಾಲಯವು ಈ ಕ್ರಮವನ್ನು ಕೈಗೊಂಡಿದ್ದು, ಈ ಪಟ್ಟಿಯಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮಸೂದ್ ಇಲ್ಯಾಸ್ ಕಾಶ್ಮೀರಿ ಸೇರಿದಂತೆ 17 ಪಾಕಿಸ್ತಾನಿ ಪ್ರಜೆಗಳು ಮತ್ತು 6 ಜನ ಭಾರತೀಯರು ಸೇರಿದ್ದಾರೆ. ರಾಜ್ಯದಲ್ಲಿ ನಡೆದಿರುವಂತಹ ಎಸ್ಐಆರ್ ಪ್ರಕ್ರಿಯೆ ವಿಶ್ವಾಸಾರ್ಹತೆ ಹೊಂದಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಇದುವರೆಗೆ ನಡೆಸಲಾದಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಕುರಿತಂತೆ ನಾಳೆ ದೆಹಲಿಗೆ ತೆರಳಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡುವುದಾಗಿ ಅವರು ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ, ಇಳಕಲ್ಲ ಮತ್ತು ಅಮೀನ್ಗಡ ಪಟ್ಟಣದ ಮನೆ ಮನೆಗೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಭೇಟಿ ನೀಡಿ ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯದ ಪ್ರಗತಿಯನ್ನು ಪರಿಶೀಲನೆ ಮಾಡಿದರು. ಮತದಾರರಿಗೆ ಎಸ್ಐಆರ್ ಕುರಿತು ಸಮರ್ಪಕ ಮಾಹಿತಿ ನೀಡಿ ಅರ್ಹ ಪ್ರತಿಯೊಬ್ಬ ಮತದಾರರ ವಿವರಗಳನ್ನು ನಿಖರವಾಗಿ ದಾಖಲಿಸುವಂತೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಅಣುವಿದ್ಯುತ್ನ ಉತ್ಪಾದನೆಗೆ ಬೇಕಾಗಿರುವಂತಹ ಥೋರಿಯಂ ನಿಕ್ಷೇಪವು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪತ್ತೆಯಾಗಿದ್ದು, ಹರಾಜು ಪ್ರಕ್ರಿಯೆ ಹಂತದಲ್ಲಿ ಯೋಜನೆ ಇದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ 700 ಎಕರೆ ಪ್ರದೇಶದಲ್ಲಿ ಸರ್ವೆಯನ್ನು ನಡೆಸಲಾಗುತ್ತಿದ್ದು, 20 ಎಕರೆ ಪ್ರದೇಶವನ್ನು ಪ್ರಮುಖ ಪ್ರಭೇದವಾಗಿ ಗುರುತಿಸಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಭೂವಿಜ್ಞಾನಿ ರಾಜೇಶ್ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಮತ್ತು 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ CBS BLR.

0: ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ, ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು.
1: ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಪ್ರಸಾರವಾಗುತ್ತೆ. ಇದಾದ ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ನಿಮಗೋಸ್ಕರ ಕಾಯ್ತಾ ಇದೆ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಣಿಬಾಧಿತ ಪ್ರದೇಶ ಪರಿಸರ ಪುನಶ್ಚೇತನ ಅನುದಾನದಡಿ ಚಿತ್ರದುರ್ಗ ಜಿಲ್ಲೆಗೆ 531 ಕೋಟಿ ರೂಪಾಯಿ ಲಭ್ಯವಿದೆ. ಸೂಕ್ತವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಆದೇಶಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹಿನ್ನೆಲೆ ಉಂಟಾದ ಬೆಳೆ ಹಾನಿ ಬಗ್ಗೆ ಸಮರ್ಪಕ ಮಾಹಿತಿ ಆಧರಿಸಿ ಸಮಗ್ರ ವರದಿ ಸಲ್ಲಿಸುವಂತೆ ಧಾರವಾಡ ಜಿಲ್ಲೆ ಪ್ರಕೃತಿ ವಿಕೋಪ ನಿರ್ವಹಣಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದವಸಧಾನ್ಯಗಳು ಮೇವು ಹಾಗೂ ಕುಡಿಯುವ ನೀರಿನ ಸಂಗ್ರಹಕ್ಕೆ ವಿಶೇಷ ಗಮನಹರಿಸಬೇಕು. ಜಿಲ್ಲೆಯ ಪ್ರತಿ ಗ್ರಾಮಕ್ಕೆ ಮಲಪ್ರಭಾ ನದಿ ನೀರು ಪೂರೈಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಹಾವೇರಿ ಜಿಲ್ಲೆಯ 2182 ಕೆರೆಗಳ ಪೈಕಿ 140 ಕೆರೆಗಳಲ್ಲಿ ನೀರಿಲ್ಲ. 2 ಕೆರೆಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಉಳಿದ ಕೆರೆಗಳಲ್ಲಿ ಭಾಗಶಃ ನೀರಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆ ನೀಗಿಸಲು ಮುಂಜಾಗ್ರತಾ ಕ್ರಮವಾಗಿ ಕೆರೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಯೋಜನೆ ತುರ್ತು ಕಾಮಗಾರಿಗೆ 4 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಮೊದಲ ಹಂತದಲ್ಲಿ 1 ಕೋಟಿ 50 ಲಕ್ಷ ರೂಪಾಯಿ ಮೌಲ್ಯದ 161 ಕಾಮಗಾರಿಗಳು ಮುಕ್ತಾಯಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 64,471 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದು ಇಲಾಖೆಯ ಅಧೀನದಲ್ಲಿ 79 ಎಕರೆ 29 ಗುಂಟೆ ನರ್ಸರಿ ಹಾಗೂ 6 ರೈತ ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾಹಿತಿ ನೀಡಿದರು. ರಾಷ್ಟೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ತಾಳೆ ಎಣ್ಣೆ ಅಭಿವೃದ್ಧಿ ಯೋಜನೆ ಅಡಿ ಅರ್ಹ ರೈತರನ್ನು ಗುರುತಿಸಿ ನೋಂದಾಯಿಸಲಾಗುತ್ತಿದೆ ಎಂದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ್ ಭಾರತ್ ಮಿಷನ್. ಈ ಯೋಜನೆ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣುಕಾ ಅಮಲ್ಸರಿ.

0: ನ್ಯಾಷನಲ್ ಇನಿಶಿಯೇಟಿವ್ ಫಾರ್ ಪ್ರೊಫಿಸಿಯೆನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ನ್ಯೂಮರಸಿ. ಕೇಂದ್ರ ಸರ್ಕಾರ ನಿರ್ದೇಶಿತ ಎನ್ಸಿಇಆರ್ಟಿ ಮತ್ತು ಎನ್ಜಿಒಗಳ ಮೂಲಕ 3ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟ್ರೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಿದಾಗ ಸರಿಸುಮಾರು ಶೇಕಡಾ 30ರಿಂದ 40ರಷ್ಟು ಮಕ್ಕಳು ಪ್ರಾಥಮಿಕ ತರಗತಿಗಳಲ್ಲಿ ಸರಿಯಾಗಿ ಓದಲು ಬರೆಯಲು ಮತ್ತು ಸರಳ ಲೆಕ್ಕ ಮಾಡುವ ಸಾಮರ್ಥ್ಯದಲ್ಲಿ ಹಿಂದುಳಿದಿರುವುದು ಕಂಡುಬಂದಿತ್ತು. ಈ ಮೂಲಭೂತ ಕೌಶಲಗಳ ಕೊರತೆಯಿಂದ ಮುಂದಿನ ತರಗತಿಗಳ ಕಲಿಕೆಯು ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಮಾರ್ಗಸೂಚಿಯಂತೆ ನಿಪುಣ್ ಭಾರತ್ ಶೈಕ್ಷಣಿಕ ಉಪಕ್ರಮವನ್ನ ಆರಂಭಿಸಲಾಯಿತು. ಪ್ರತಿಯೊಂದು ಮಗುವಿನ ಕಲಿಕೆಯ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವು ಕೂಡ ವಿಭಿನ್ನವಾಗಿರುತ್ತದೆ. ಇಂತಹ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನು ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ VBGRAMJI ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು ಈ ತಿಂಗಳ 1ನೇ ತಾರೀಖಿನಿಂದ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. VBGRAMJI ಪೋರ್ಟಲ್ ಕಾರ್ಯಾರಂಭಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ.
5: ನಮ್ಮ ಜಿಲ್ಲೆಯಲ್ಲಿ VBGRAMJI ಈ ಯೋಜನೆಯನ್ನು 1 ಜುಲೈ 2026 ಜಾರಿಯಲ್ಲಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 181 ಗ್ರಾಮ ಪಂಚಾಯತ್ಗಳಿದೆ, ಸುಮಾರು 860 ವಿಲೇಜಸ್ ಗಳಿದೆ. ನಮ್ಮಲ್ಲಿ 1.8 ಲ್ಯಾಕ್ ಆಕ್ಟಿವ್ ಜಾಬ್ ಕಾರ್ಡ್ಸ್ ಗಳಿದೆ. ನಾವು ಎಲ್ಲರಿಗೆ ಈ ಹೊಸ ಯೋಜನೆಯಲ್ಲಿ 125 ದಿನ ಕೆಲಸ ಕೊಡಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದೀವಿ. ಜೊತೆಗೆ ನರೇಗಾ ಜಾಬ್ ಕಾರ್ಡ್ಸ್ ಹೋಲ್ಡರ್ಸ್ ಇದ್ರು, ಅವರೆಲ್ಲ ಜಾಬ್ ಕಾರ್ಡ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದೀವಿ. ಇವತ್ತಿಂದ ಯಾರು ಹೊಸ ಜಾಬ್ ಕಾರ್ಡ್ಸ್ ಅಪ್ಲೈ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ. ಎಲ್ಲಾ ಜನರಿಗೆ ನಂದು ವಿನಂತಿ ಅಂದ್ರೆ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ VBGRAMJI ಅವರು ಕೂಲಿ ಕೆಲಸವನ್ನು ಪಡೆಯಕ್ಕೆ ಮುಂದೆ ಬರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅವರು ಅರ್ಜಿನೂ ಕೊಡಬೇಕು. ಎಲ್ಲರಿಗೆ ಈ VBGRAMJI ಉದ್ಯೋಗ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ.
1: ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಧ್ಯೇಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತಿ ಹಾಗೂ ಪೊಸ್ಕೋ ಕಾನೂನು ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ 9:30 ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಗೃಹದಲ್ಲಿ ನಡೆಯಲಿದೆ. ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಾತೋಶ್ರೀ ದಾಕ್ಷಾಯಿಣಿ ಅವರು ಸಾನ್ನಿಧ್ಯ ವಹಿಸುವರು. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ವಿಸ್ತೃತ ವರದಿಗೆ ಬೆಂಗಳೂರು ಪೂರ್ವ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸತ್ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭವಾಗಿ ಆಗಸ್ಟ್ 13ರವರೆಗೆ ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25ನೇ ಅವಧಿಗೆ ಮಹಾಪೌರರಾಗಿ ದುರ್ಗಮ್ಮ ಶಶಿಕಾಂತ್ ಬಿಜ್ವಾಡ್ ಹಾಗೂ ಉಪಮಹಾಪೌರರಾಗಿ ರತ್ನಾಬಾಯಿ ಏಕನಾಥ್ ನಾಜರೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾದೇಶಿಕ ಆಯುಕ್ತರಾದ KM ಜಾನಕಿ ತಿಳಿಸಿದ್ದಾರೆ.

0: ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 5,000, ಮುಂದಿನ 2 ವರ್ಷಗಳಲ್ಲಿ 30,000 ಸಸಿ ನೆಡುವ ಯೋಜನೆ ರೂಪಿಸಲಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎನ್ ಬಸವರಾಜ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಇಲವಾಲದ ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಒಂದು ಮರ ನೂರಾರು ಉಸಿರು ಧ್ಯೇಯದ 1,00,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನಮುಕ್ತಿ ಜಾಗೃತಿ ಕಾರ್ಯಾಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಸಮಯ ಸರಿಯಾಗಿ 7:15 ಆಗಿದೆ. ಇದೀಗ ಶುಭೋದಯ ಕರ್ನಾಟಕ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಇಂದಿನ ಶುಭೋದಯ ಕರ್ನಾಟಕ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊದಲನೇದಾಗಿ ಕೇಳಿ
3: ಆಕಾಶವಾಣಿ.
4: ಆಯಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ.
5: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಭಗವದ್ಗೀತೆ, ವಿವೇಕಾನಂದ ಹೀಗೆಲ್ಲ ಅಂದುಕೊಂಡಾಗ ಮತ್ತು ಜೊತೆಗೆ ಚಲನಚಿತ್ರಗಳು ಅಂತ ಜೋಡಿಸಿದರೆ ಮನಸ್ಸಲ್ಲಿ ಮೂಡುವ ಚಿತ್ರ ಜೀವಿ ಅಯ್ಯರ್ ಅವರದು. ನಿರ್ದೇಶಕರು, ನಟರು, ಸಾಹಿತ್ಯ ಸಂಭಾಷಣೆ ಬರೆದ ಮಹನೀಯರು ಜೀವಿ ಅಯ್ಯರ್ ಅವರ ಮನದಾಳದ ಮಾತುಗಳು ಇವು.
6: ಬದಲಾವಣೆಗಳು ನಾವು ಎಣಿಸಿದ ಹಾಗೆ ಯಾವಾಗಲೂ ಆಗೋದಿಲ್ಲ. ಆಗುತ್ತೆ ಅಂತ ತಿಳ್ಕೊಂಡಿದ್ದರೆ ಅದು ತಪ್ಪು. ಒಂದು, ನೀವು ಯಾವುದು ಬದಲಾವಣೆ ಅಂತ ಹೇಳ್ತೀರೋ, ಯಾವುದೋ ಒಂದು ಕಡೆ ನೈತಿಕ ಪತನವಾಗ್ತಾ ಇದೆ, ಯಾವುದೋ ಒಂದು ಕಡೆ ನಾವು ನೀತಿಗೆಟ್ಟು ಹೋಗ್ತಾ ಇದ್ದೇವೆ, ಎಲ್ಲೋ ಒಂದು ಕಡೆ ಚಿತ್ರಗಳು ಜಾರ್ತಾ ಇದೆ, ಇವುಗಳೆಲ್ಲನೂ ಒಂದು ಸ್ಲೋಗನ್ಗಳು ಅಷ್ಟೇ. ಇದು ಯಾವುದನ್ನು ನಾನು ಒಪ್ಪೋದಕ್ಕೆ ತಯಾರಿಲ್ಲ. ಇದು ನಾವು ಆವತ್ತಿನ ದಿವಸ ಯಾಕೆ ತೆಗಿತಾ ಇದ್ವು, ಆವತ್ತೆಲ್ಲ ಮಡಿವಂತಿಕೆ ಇತ್ತು, ಆವತ್ತಿನ ದಿವಸ ಒಂದು ತರಹ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಮೇಲೆ ಹೋಗ್ತಾ ಇದ್ವಿ, ಒಂದು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಇಡೋದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ. ಇವತ್ತು ಅದು ಇಲ್ಲ ಅಂತ ನಿಮ್ಮ ಒಂದು ಅಥವಾ ನಿಮ್ಮ ಅಥವಾ ಆಧುನಿಕರ ಪ್ರೇಕ್ಷಕರ ಇನ್ನು ಸಾಮಾಜಿಕರ ಒಂದು ಏನಾದರೂ ಒಂದು ಆಕ್ಷೇಪಣೆ ಇದ್ದರೆ ನಾವು ಚೆನ್ನಾಗಿ ಯೋಚನೆ ಮಾಡಬೇಕು. ನಮ್ಮ ರಾಜಕೀಯ ಎಷ್ಟು ಕಲುಷಿತವಾಗಿದೆ, ನಾವು ಬದುಕ್ತಾ ಇರೋ ವಾತಾವರಣ ಎಷ್ಟು ಕಲುಷಿತವಾಗಿದೆ, ಈ ಕಲುಷಿತವಾಗಿರೋದನ್ನ ಇದು ಆಗಿದೆ ಅಂತ ಬಟ್ಟು ಮಾಡಿ ತೋರಿಸೋದಕ್ಕೆ ಇರೋ ಮಾಧ್ಯಮ ಹೆಚ್ಚು ಅದನ್ನು ಬಳಸ್ಕೊಳ್ತಾ ಇದೆ. ಇವತ್ತಿನ ದಿವಸದ ಚಿತ್ರಗಳಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಪೊಲೀಸ್ ಪುಡಾರಿ ಅಥವಾ ಇನ್ನೊಬ್ಬ ಯಾವನೋ ಒಬ್ಬ ಮಾಡಿರೋ ಅಂತ ತಪ್ಪುಗಳನ್ನು ಆ ಕಣ್ಣಿಗೆ ಬೀಳೋ ಹಾಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರ ಜೊತೆಯಲ್ಲಿ ದುರಂತವನ್ನು ಹೆಚ್ಚಿಗೆ ತೋರಿಸ್ತಾರೆ ಅಂತ ಹೇಳಬಹುದು. ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ನೈತಿಕ ಮಟ್ಟ ಬಿದ್ದಿರೋದು, ನಿಜವಾಗ್ಲೂ ಬಿದ್ದಿರೋದು ಅಂದರೆ ಹೆಣ್ಣನ್ನು ಕೀಳಾಗಿ ಕಾಣೋ ಅಂಥ ಕೆಲವು ಚಿತ್ರಗಳು ಬರ್ತಾ ಇದ್ದರೆ ಅದು ನಿಜವಾದ ನೈತಿಕ ಮಟ್ಟದಲ್ಲಿ ಕೆಳಗೆ ಬಿದ್ದಿರುವಂಥವು. ಅಂಥದ್ದು ಎಲ್ಲೋ ಒಂದು ಕೆಲವು ಬಂದಿರಬಹುದು, ಹಿಂದೆ ಬರದೇ ಇದ್ದಿರಬಹುದು. ಅದು ಒಂದೇ ವ್ಯತ್ಯಾಸವೇ ಹೊರತು ನಾವು ಸುತ್ತುತ್ತಾ ಇರೋ ಪ್ರಪಂಚದ ಜೊತೆಯಲ್ಲಿ ಚಿತ್ರ ಪ್ರಪಂಚವೂ ಸುತ್ತುತ್ತಾ ಇದೆ. ಅದು ಬೆಳೆದಿದೆಯೇ ಹೊರತು ಅದು ಏನು ಬಿದ್ದು ಹೋಗಿಲ್ಲ. ಬೆಳೆದಿರೋದು ಟೆಕ್ನಿಕಲ್ ಆಗಿ ಬೆಳೆದಿದೆ, ವಿಷಯದಿಂದ ಮೌಲ್ಯಮಾಪನಗಳಿಂದ ಬೆಳೆಯದೆ ಹೋಗ್ತಾ ಇದೆ. ಈ ಬೆಳೆಯೋದಕ್ಕೆ ಏನು ಮಾಡಬೇಕು? ಮೌಲ್ಯಮಾಪನಗಳನ್ನು ಇವತ್ತೊಂದು ದಿವಸ ನಾನೇನಾದರೂ ಯಾವುದಾದ್ರೂ ಒಂದು ಪೌರಾಣಿಕವಾಗಿ ಯಾವುದಾದ್ರೂ ಒಂದು ಉದಾಹರಣೆ ಕೊಡೋಕೆ ಬಂದರೆ ಸರಿ ತೆಗೆದುಬಿಟ್ಟಾಕೋಣ ಅವನ ಕಂತೆ ಪುರಾಣ, ಅದನ್ನು ಯಾಕೆ ಕೇಳಬೇಕು, ನಡೆಯೋ ಹೋಗೋಣ ಅಂತ ಕೇಳೋ ಪರಿಸ್ಥಿತಿ. ಯಾಕೆ ಅಂತ ಕೇಳಿದ್ರೆ ಪೌರಾಣಿಕ ಅಂತ ಕೇಳಿದ ತಕ್ಷಣ ಕಂತೆ ಪುರಾಣ ಅಂತ ಅನಿಸುತ್ತೆ. ಸಾಮಾಜಿಕವಾದ ಮೌಲ್ಯ ಅಂತ

0: ಹೇಳಬೇಕು ಅಂತ ಹೇಳಿದಾಗ ಕರೆಂಟ್ ಬರ್ನಿಂಗ್ ಪ್ರಾಬ್ಲಮ್ಸ್ ಅನ್ನು ಹೇಳಿದ್ರೇನೆ ಅದು ಕರೆಂಟ್ ಅಂತ ಅನಿಸುತ್ತೆ. ಈ ಒಂದು ತಾಕಲಾಟ ನಮ್ಮ ನೋಡುವಂಥ ಯಂಗ್ಸ್ಟರ್ಸ್ನಲ್ಲಿ ಕೂಡ ಇನ್ನೂ ಅದೇನು ಪರಿಪಕ್ವವಾದ ರೀತಿಯಲ್ಲಿ ಏನು ಕಾಣ್ತಾ ಇಲ್ಲ. ಅವರಿಗೆ ಒಂದು ದೃಷ್ಟಿ ಪರಿಪಕ್ವವಾಗಿದ್ದರೆ ಯಾವುದು ಪ್ರಾಚೀನವೋ, ಯಾವುದು ಅರ್ವಾಚೀನವೋ, ಯಾವುದು ಯಾವತ್ತಿಗೂ ನಿಲ್ಲುವಂಥದ್ದೋ, ಯಾವಾಗಲೂ ಯಾವುದಾದ್ರೂ ಒಂದು ಕಲೆ ಅಂತ ಕೇಳಿದ್ರೆ ಅದರ ಮೌಲ್ಯ ಯಾವತ್ತಿಗೂ ನಿಲ್ಲುವಂಥದ್ದಾಗಿರಬೇಕು. ಹಿಂದೆ ಮುಂದೆ ನಾಳೆ ಇನ್ನೂ ಒಂದು 1000 ವರ್ಷಕ್ಕೂ ಆ ಮೌಲ್ಯ ನಿಲ್ಲುವಂಥ ಮೌಲ್ಯಗಳಿದ್ದರೆ ಮಾತ್ರವೇ ಅದು ಕಲೆಗೆ ಬಹಳ ಮೀಸಲಾಗಬೇಕಾದದ್ದು. ಅದು ನಮ್ಮಲ್ಲಿ ಇವಾಗ ಬಹಳ ಕಮ್ಮಿಯಾಗಿದೆ. ಅದು ಇನ್ನು ಹೆಚ್ಚು ಬೆಳಿಬೇಕು ಅಂತ ನನಗನ್ಸಿದೆ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ನಟ, ನಿರ್ದೇಶಕ, ಸಂಭಾಷಣಕಾರ ಜಿವಿ ಅಯ್ಯರ್ ಅವರದು 1996 ನಡೆಸಿದ ಸಂದರ್ಶನ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
4: ಸಮಯ 7:20 ಆಗಿದೆ. ಬನ್ನಿ ಈಗ ಕೆಲವು ಭಾವಗೀತೆಗಳನ್ನು ಕೇಳೋಣ. ಪಿ ಕಾಳಿಂಗರಾಯರ ಹಾಡಿನಿಂದ ಕಾರ್ಯಕ್ರಮ ಆರಂಭಿಸೋಣ. ಹುಯಿಲ್ಗೋಳ ನಾರಾಯಣರಾಯರ ರಚನೆ ಇದು, ಹಾಡಿದ್ದಾರೆ ಪಿ ಕಾಳಿಂಗರಾಯರು.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಬೆಳ್ಳಿಮೋಡ ಚಿತ್ರದಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಹಾಡಿದೆ, ನೀವೆಲ್ಲ ಕೇಳೇ ಇರ್ತೀರ. ಬಹಳ ಇಂಪಾಗಿದೆ ಆ ಹಾಡು. ವಿಜಯ ಭಾಸ್ಕರ್ ಅವರ ಸಂಗೀತ, ಜಾನಕಿಯವರು ಹಾಡಿದ್ದಾರೆ. ಅದೇ ಹಾಡು ನಮ್ಮ ಕಾಳಿಂಗರಾಯರ ಧ್ವನಿಯಲ್ಲಿ ಕೇಳೋಣ. ಇದು ಅಷ್ಟೇ, ಎರಡಕ್ಕೂ ಹೋಲಿಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅದರ ಹಾಡೇ ಇರೋ ರೀತಿನೇ ಬೇರೆ, ಈ ರೀತಿನೇ ಬೇರೆ. ಆದರೆ ಸಾಹಿತ್ಯ ಒಂದೇ. ನೋಡು, ಕೇಳಿಸ್ಕೊಳ್ಳೋ ರೀತಿ ಅಂದರೆ ಅದು ಪ್ರಸ್ತುತಪಡಿಸಿರೋ ರೀತಿ ಬಹಳ ವಿಭಿನ್ನವಾಗಿದೆ. ಅದೆಷ್ಟು ಚೆನ್ನಾಗಿದೆಯೋ ಇದು ಅಷ್ಟೇ ಚೆನ್ನಾಗಿದೆ. ಬನ್ನಿ, ಪಿ ಕಾಳಿಂಗರಾಯರ ಒಂದು ಅದ್ಭುತವಾದ ಸಿರಿಕಂಠದಲ್ಲಿ, ಜೊತೆಗೆ ಸಂಗಡಿಗರು ಸಹ ಹಾಡಿದ್ದಾರೆ. ಅಂಬಿಕಾ ತನಯ ದತ್ತ ಅಂದರೆ ದರಾ ಬೇಂದ್ರೆ ಅವರ ಒಂದು ರಚನೆ ನಿಮಗಾಗಿ

0: ಹಾಡಿಷ್ಟ ಆಯ್ತಲ್ಲ, ನನ್ನ ಮಾತು ನೀವು ಖಂಡಿತ ಒಪ್ಕೋತೀರಾ, ಯಾಕಂದರೆ ಎರಡಕ್ಕೂ ಹೋಲಿಕೆ ಸಾಧ್ಯನೇ ಇಲ್ಲ. ಅದು ಅದ್ಭುತವಾಗಿತ್ತು, ಇದು ಅದ್ಭುತವಾಗಿದೆ ಹಾಡು. ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ಇಂದಿನ ಶುಭೋದಯ ಕರ್ನಾಟಕದಲ್ಲಿ. ಈಗ ಒಂದು ಸಣ್ಣ ಜಾಹೀರಾತಿನ ವಿರಾಮ.
1: ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೇ ಹೋ.
2: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
1: ಅರೆ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ ಹೈ. ಧೋಖೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
2: ಸಚ್?
1: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
2: ಸಮಝ್ ಗಯಾ.
0: ಕೆ ಎಸ್ ನರಸಿಂಹಸ್ವಾಮಿಗಳ ರಚನೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್ ಅವರು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೊ. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ಪ್ರಜಾಪ್ರಭುತ್ವದಲ್ಲಿ ಹಂಚಿಕೆಯ ಹಕ್ಕು, ಕಾನೂನಿನ ಆಳ್ವಿಕೆ ಮತ್ತು ಜನರ ಅಪರಿಮಿತ ಸಾಮರ್ಥ್ಯದಿಂದ ಬೆಂಬಲಿತವಾಗಿದೆ. ಮುಂದಿನ 250 ವರ್ಷಗಳು ಭಾರತ ಅಮೆರಿಕ ಪಾಲುದಾರಿಕೆಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ಯುವಾಗ ಅಮೆರಿಕಕ್ಕೆ ಹೆಚ್ಚಿನ ಸಮೃದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರಲಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು 100 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಖಾತೆ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ, ಸರ್ಕಾರದ ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ಸರ್ಕಾರ ಸ್ವಾಗತಿಸುತ್ತದೆ, ಸಲಹೆಗಳನ್ನು ಸ್ವೀಕರಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು, ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಒಮನ್ಗೆ ಭೇಟಿ ನೀಡಿದ ನಂತರ ಡಾ ಎಸ್ ಜೈಶಂಕರ್ ಅವರು ಇದೇ 13ರಂದು ನ್ಯೂಯಾರ್ಕ್ಗೆ ತೆರಳಲಿದ್ದು 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅವಧಿ ಕುರಿತು ಭಾರತದ ನಿಲುವನ್ನು ಪ್ರತಿಪಾದಿಸಲಿದ್ದಾರೆ. ನಂತರ ಅವರು 3ನೇ ಭಾರತ ಯುರೋಪ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ 14 ಮತ್ತು 15ರಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ಸಹವರ್ತಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ಮುಂದುವರೆಯಲಿದೆ. ಸಂಸತ್ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಂಬರುವ ಈ ಅಧಿವೇಶನ ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸಂಸತ್ ಅಧಿವೇಶನ ಗಮನ ಹರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ನಡುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂಸ್ಕೃತಿ ಇಲಾಖೆ, ಜಮ್ಮು ಮತ್ತು ಕಾಶ್ಮೀರ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ಈ ಯಾತ್ರೆಯಲ್ಲಿ ಯಾತ್ರಿಕರಿಗೆ ಶ್ರೀ ಸೋಮನಾಥ ಮಹಾದೇವ ದೇಗುಲ ಮತ್ತು ಗುಜರಾತ್ನಾದ್ಯಂತ ಹಲವಾರು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಯಾತ್ರಾರ್ಥಿಗಳು ಶಾಂತಿ, ಸಾಮರಸ್ಯ

ಸಮೃದ್ಧಿ, ರಾಷ್ಟ್ರೀಯ ಏಕತೆ ಮತ್ತು ದೇಶದ ಜನರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಯಾತ್ರಿಕರನ್ನು ಹೊತ್ತಂತಹ ವಿಶೇಷ ರೈಲು ಅಹಮದಾಬಾದ್ನ ಸಬರ್ಮತಿ ರೈಲು ನಿಲ್ದಾಣದಿಂದ ತನ್ನ ಯಾತ್ರೆಯನ್ನು ಆರಂಭಿಸಿತು. ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನ ಕ್ವಿಂಟಾಲ್ಗೆ 1875 ರೂಪಾಯಿಗಳಿಂದ 2125 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. ಶೇಕಡ 13% ದರ ಹೆಚ್ಚಳವಾದಂತಾಗಿದೆ. ಮಹಾರಾಷ್ಟ್ರ, ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಪ್ರಸ್ತುತ ಈರುಳ್ಳಿ ದಾಸ್ತಾನು ಸಮರ್ಪಕವಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ವರ್ಷದ ಜೂನ್ನಲ್ಲಿ ಸುಮಾರು 150,000 ಮೆಟ್ರಿಕ್ ಟನ್ ಈರುಳ್ಳಿ ರಫ್ತು ಮಾಡಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದ ಎರಡು ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954 ಏರಿಕೆಯಾಗಿದ್ದು 16592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಅರಾಗುವಾ, ಮಿರಾಂಡಾ ಮತ್ತು ಲಾ ಗುಯಿರಾ ಮತ್ತು ಪಶ್ಚಿಮ ರಾಜ್ಯಗಳಾದಂತಹ ಕ್ಯಾರಬೋಬೋ, ಯಾರಾಕುಯ್ ಮತ್ತು ಫಾಲ್ಕನ್ನಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 6462 ಜನರನ್ನು ರಕ್ಷಿಸಲಾಗಿದೆ ಎಂದು ರೋಡ್ರಿಗಸ್ ತಿಳಿಸಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವಂತಹ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ಐಎಎನ್ಎಸ್ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಶೀಘ್ರದಲ್ಲೇ ಅವು ಕಾರ್ಯರೂಪಕ್ಕೆ ಬರಲಿವೆ. ಭಾರತದಿಂದ ಇಂಡೋನೇಷ್ಯಾಕ್ಕೆ ರಕ್ಷಣಾ ಉಪಕರಣಗಳ ರಫ್ತು ಆರಂಭವಾಗುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಸಂಬಂಧ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಸಂದೀಪ್ ಚಕ್ರವರ್ತಿ ಹೇಳಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲನ್ನು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋವನ್ನು ಎದುರಿಸಲಿದೆ. ಇದಕ್ಕೂ ಮೊದಲು ಟೆಕ್ಸಾಸ್ನ ಹೂಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಮೊರಾಕೋ 3-0 ಅಂತರದ ಭರ್ಜರಿ ಜಯದೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಕ್ಯಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಅಂತಿಮ 32ನೇ ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಘಾನಾ ತಂಡದ ವಿರುದ್ಧ 1-0 ಗೋಲುಗಳ ಅಂತರದಿಂದ ಗೆದ್ದು 14ನೇ ಸುತ್ತಿನ ಸ್ಥಾನ ಪಡೆದುಕೊಂಡಿತು. ಕೊಲಂಬಿಯಾ ಈಗ ಕ್ವಾರ್ಟರ್ ಫೈನಲ್ಸ್ ಸ್ಥಾನಕ್ಕಾಗಿ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗೆದ್ದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಕೂಡ 16ರ ಸುತ್ತಿಗೆ ಮುನ್ನಡೆ ಪಡೆದಿದೆ. ಅರ್ಜೆಂಟೀನಾ ಮುಂದಿನ ಸುತ್ತಿನಲ್ಲಿ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ನಂತರ 1-1 ಗೋಲುಗಳ ಅಂತರದಲ್ಲಿ ಡ್ರಾ ಆದ ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿದ ಅರ್ಜೆಂಟೀನಾ ಮತ್ತೊಮ್ಮೆ ಮಹತ್ವದ ಸಾಧನೆ ಮಾಡುವ ತವಕದಲ್ಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಿನ್ನೆ ನಡೆದಂತಹ 2ನೇ T20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತವನ್ನು ಇಂಗ್ಲೆಂಡ್ 4 ಅಂತರದಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಇಂಗ್ಲೆಂಡ್ಗೆ 191 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ಕಳೆದುಕೊಂಡು ಗೆಲುವಿನ ದಡ ಸೇರಿತು. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ನಷ್ಟಕ್ಕೆ 190 ರನ್ಗಳನ್ನು ಗಳಿಸಿತು. ಇಂಗ್ಲೆಂಡ್ನ ಜಾಕೋಬ್ ಬೆಥಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ T20 ಪಂದ್ಯ ಮಂಗಳವಾರ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಇದಕ್ಕೂ ಮೊದಲು ವೈಭವ್ ಸೂರ್ಯವಂಶಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದರು. ವೈಭವ್ 15 ವರ್ಷ ಮತ್ತು 99 ದಿನಗಳಲ್ಲಿ ಚೊಚ್ಚಲ ಜಾಗತಿಕ

0: ಅಮೆರಿಕ ಕ್ರಿಕೆಟ್ ಲೋಕಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. 16 ವರ್ಷ ಮತ್ತು 205 ದಿನಗಳಲ್ಲಿದ್ದಂತಹ ಅಂತಾರಾಷ್ಟ್ರೀಯ ಪಂದ್ಯವಾಡಿದ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲಿನ ಸೂರ್ಯವಂಶಿ ಹಿಂದಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ, ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯಕ್ರಮದ ತಿದ್ದುಪಡಿಗೆ ಸರ್ಕಾರ ಬದ್ಧ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಈಗ ಸಮಯ 7:45.

ಭಾವಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇಂದಿನ ಶುಭೋದಯ ಕರ್ನಾಟಕದಲ್ಲಿ 8 ಗಂಟೆವರೆಗೂ ಭಾವಗೀತೆಗಳು ಪ್ರಸಾರ ಆಗುತ್ತೆ. ಬನ್ನಿ ಮುಂದೆ ಕೇಳೋಣ, ಅಂದರೆ ಈಗ ಕೇಳೋಣ. NS ಲಕ್ಷ್ಮೀನಾರಾಯಣ ಭಟ್ಟರ ರಚನೆ, ಹಾಡಿದ್ದಾರೆ ಕಸ್ತೂರಿ ಶಂಕರ್.

ನಮ್ಮ ಮನಸ್ಸು ಅನ್ನೋದೊಂದಿದೆಯಲ್ಲ, ಅದು ಮಾತ್ರ ಬಹಳ ವಿಚಿತ್ರ. ಯಾಕಂದರೆ ಅದು ಬಹಳ ಚಂಚಲ. ಒಮ್ಮೆ ಹಳೆದನ್ನು ನೆನಪಿಸ್ಕೊಂಡ್ರೆ ಇನ್ನೊಮ್ಮೆ ಮುಂದೆ ಏನಾಗಬಹುದು ಅದರ ಯೋಜನೆಯಲ್ಲೇ ಇರುತ್ತೆ ಹೊರತು ಸದ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಕಡೆ ಗಮನ ಕೊಡೋದು ಬಹಳ ಕಮ್ಮಿ ಜನ. ಹಾಗಾಗಿ ನಮ್ಮ ಒಂದು ಮಾತಿದೆ ಏನಂದರೆ, ಸಾಮಾನ್ಯವಾಗಿ ಎಲ್ಲರ ಮನಸ್ಸು ಹಳೆಯದನ್ನೇ ನೆನಪಿಸ್ಕೊಳ್ಳುತ್ತೆ, ವಿಶೇಷವಾಗಿ ಸ್ವಲ್ಪ ವಯಸ್ಸಾದ ನಂತರ ಹಳೆಯದನ್ನೇ ನೆನಪಿಸ್ಕೊಳ್ತಾರೆ. ಕೆಲವರಂತೂ ಹಳೆಯದನ್ನೇ ಕೆಟ್ಟ ಅನುಭವಗಳನ್ನೇ ಕೆಟ್ಟ ನೆನಪುಗಳನ್ನೇ ಅವ್ರು ನೆನಪಿಸ್ಕೊತಾರೆ. ಒಂದು ಮಾತಿದೆ ಏನು ಗೊತ್ತಾ, ನಮ್ಮ ಭೂತಕಾಲನ ನಾವು ಸಾಯೋದಕ್ಕೆ ಬಿಡದೇ ಇದ್ದರೆ ಅದು ನಮ್ಮನ್ನು ಬದುಕೋದಕ್ಕೆ ಬಿಡದಿಲ್ವಂತೆ.

KSNS ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯನ್ನು ಸುಲೋಚನ ಅವರು ಹಾಡಿದರು ಈ ಭಾವಗೀತೆಯಲ್ಲಿ. ಈ ಹಾಡಿನೊಂದಿಗೆ ಇಂದಿನ ಭಾವಗೀತೆಗಳ ಕಾರ್ಯಕ್ರಮನ ಮುಗಿಸೋಣ. ಸಂದೇಶಗಳ ಕಡೆ ಗಮನ ಹರಿಸೋದಾದರೆ ಹೊನ್ನೂರು ಅಲಿಯವರ ಸಂದೇಶ, ಹಾಗೆ ಬೋಪಾ ವೆಂಕಟೇಶ್ ಅವರು, ಕೌಶಲ್ಯ ಅವರು ಬನಶಂಕರಿಯಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಮಂಗಳ ಅವರು ಮೈಸೂರಿನಿಂದ, ಉಮೇಶ್ ಸಿರಿಗೆರೆ ಅವರು, ಹಾಗೆ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಪ್ರಶಾಂತ್, ಸ್ನೇಹ, ಆರ್ಯಂತ್, ಧೀಮಂತ್ ಇವರೆಲ್ಲರ ಸಂದೇಶ ಬಂದಿದೆ ಬೆಳಗ್ಗೆ. ಹಾಗೆ ಧರ್ಮಣ್ಣ ಧನಿಯವರು ಹೇಳ್ತಾ ಇದ್ದಾರೆ, ಬಸವಣ್ಣನವರ ವಚನದ ವಿಶ್ಲೇಷಣೆ ಇಷ್ಟ ಆಯಿತು, ಯಡಿಯೂರು ಸಿದ್ಧಲಿಂಗನ ಹಾಡು ಇಷ್ಟ ಆಯಿತು ಅಂತ. ಇನ್ನು ನಮ್ಮ ಭಾನುವಾರ ಕಲರ್ಫುಲ್ ಆಗಿದೆ ಅಂತ ಚನ್ನಪ್ಪ ಜೆ ಪಿ ನಗರಿಂದ ನಮಗೆ ಸಂದೇಶನ ಕಳಿಸಿದ್ದಾರೆ. ಬಸಯ್ಯ ಸ್ವಾಮಿ ಬೀದರ ತಾಲೂಕಿನಿಂದ, ಬಸವಣ್ಣನವರ ವಚನ ಇಷ್ಟ ಆಯಿತು, ಭಕ್ತಿ ಗೀತೆಗಳು ಶ್ರೀರಾಮನದು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ, ಇಷ್ಟ ಆಯ್ತಂತ. ನಳಿನಾ ಲಂಕೇಶ್ ವಿಜಯನಗರದಿಂದ. ಇನ್ನು ಭಕ್ತಿ ಗೀತೆ, ಮನೆಯಲ್ಲಿ ಮನೆಯೊಡೆಯ ಇದ್ದನೋ ಇಲ್ಲವೋ ಈ ವಚನ ನಮಗೆ ಇಷ್ಟ ಆಯ್ತಂತ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ. ಅನುದಿನದ ಸಂಗಾತಿ ವಿವಿಧ ಭಾರತಿಗೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ರಾಜು ಚಿಕ್ಕ ಅಂಕನಹಳ್ಳಿಯಿಂದ. ಎನ್ ಆರ್ ಕೃಷ್ಣಮೂರ್ತಿ ಅವರ ಅರಸೀಕೆರೆಯಿಂದ ಸಂದೇಶ ಬಂದಿದೆ. ಹಾಗೆ ಕವಿತಾ ಶ್ರೀನಿವಾಸ್ ಅವರ ಸಂದೇಶ ಬಂದಿದೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶನ ಕಳಿಸಿದ್ದಾರೆ. ಕೃಪಾ ಉಮೇಶ್ ಮಂಡಿಕಲ್ನಿಂದ ಸಂದೇಶ ಕಳಿಸಿದರೆ, ಸುರೇಶ್ ಭಟ್ ಗೌರಿಬಿದನೂರಿನಿಂದ ನಮಗೆ ರವಾನಿಸಿದ್ದಾರೆ ಸಂದೇಶನ. ಸುರೇಶ್ ಬಾಬು ಕದಲೂರು ಮದ್ದೂರಿನಿಂದ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಬಾಲಕೃಷ್ಣ ಮುದಕಣ್ಣ ಅವರು. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಆಚರಿಸೋ ಆಚರಣೆಗಳ ಮಹತ್ವ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅರುಣಾ ಮೈತ್ರಿ ಜೆಸಿನಗರ ಪೋಸ್ಟ್ ಆಫೀಸ್ನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾದೋಪಾಸನೆ ಇಷ್ಟ ಆಯ್ತಂತ ಪ್ರಫುಲ್ಲ ಸತೀಶ್ ಉಡುಪಿಯಿಂದ ನಮಗೆ ಸಂದೇಶನ ಕಳಿಸಿದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಹೇಳ್ತಾ ಇದ್ದಾರೆ, ಕಾಳಿಂಗರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಈ ಹಾಡು ನನಗೆ ತುಂಬ ಇಷ್ಟ ಆಯಿತು ಅಂತ ಸಂದೇಶನ ಕಳಿಸ್ತಾರೆ. ಇನ್ನು ಜಿ ವಿ ಅಯ್ಯರವರ ಮಾತುಗಳು ನೂರಕ್ಕೆ ನೂರರಷ್ಟು ಸತ್ಯ, ಕನ್ನಡ ರತ್ನ ಭಂಡಾರ ಇಷ್ಟ ಆಯಿತು ಅಂತ ಸುಮಿತ್ರ ಹೇಳ್ತಾ ಇದ್ದಾರೆ ಸಂಡೂರಿನಿಂದ. ಚಂದ್ರಶೇಖರ್ ಕೋಮಲ ಕಬ್ಬನ್ಪೇಟೆಯಿಂದ ಹೇಳ್ತಾ ಇದ್ದಾರೆ, ವಾಕಿಂಗ್ ಮಾಡ್ತಾ ಭಾವಗೀತೆಗಳನ್ನು ಕೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಂತ. ಇನ್ನು ಗಾನಸುಮಾಪಟ್ಟ ಸೋಮನಹಳ್ಳಿಯಿಂದ ಹೇಳ್ತಾ ಇದ್ದಾರೆ, ಕಾಳಿಂಗರಾಯರ ವಿಶೇಷ ಧ್ವನಿಯಲ್ಲಿ ಹಾಡು, ನಂತರ ರತ್ನಮಾಲಾ ಅವರ ಸಿರಿಕಂಠದಲ್ಲಿ ಮೈಸೂರು ಮಲ್ಲಿಗೆಯ ಹಾಡು, ಇದು ಬರೀ ಬೆಳಗಲ್ಲೋ ಅಣ್ಣ, ಬೆಳ್ಳಿ ಮೋಡದ ಸೊಬಗು ಅನ್ಸ್ಬಿಡ್ತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಭಾವಗೀತೆಗಳು ಇಷ್ಟ ಆಯಿತು ಅಂತ ರೇಣುಕಾ ಅವರ ಸಂದೇಶ ಬಂದಿದೆ. ಅರ್ಣವ್ ಕುಬೇರ ಬಂಗಾರಿ ಇವರು ಬಾದಾಮಿಯಿಂದ ಸಂದೇಶನ ಕಳಿಸಿದ್ದಾರೆ. ಅನಂತಕುಮಾರ್ ಅವರ ಸಂದೇಶ ಬಂದಿದೆ, ಕನ್ನಡ ರತ್ನ ಭಂಡಾರ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಪೂರ್ಣಿಮಾ ಮೇಸ್ತ್ರಿ ವಚನ ರಾಮನ ಕಥೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ರಮೇಶ್ ಚೌಗಲ ಅವರು ರಾಯಭಾಗ ಬೆಳಗಾವಿಯಿಂದ ಸಂದೇಶನ ಕಳಿಸಿದ್ದಾರೆ. ಇನ್ನು ಬಸವರಾಜ ಧುತ್ತರಗಿ, ನಿಮ್ಮ ಜೊತೆ ಜೊತೆಯಾಗಿ ನಾವು ಸಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮನ ಕೇಳಿಸ್ಕೊತಾ ಇರೋ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ

ಧನ್ಯವಾದಗಳು. ರೇಡಿಯೋ ಕಾರ್ಯಕ್ರಮ ಎಷ್ಟು ಚೆನ್ನಾಗಿದೆ ಅಂದರೆ ನಾವು ಟಿವಿ ಕರೆನ್ಸಿ ಹಾಕೋದನ್ನೇ ಮರೆತುಬಿಟ್ಟಿದ್ದೀವಿ ಅಂತ ನಮಗೆ ಮೆಚ್ಚುಗೆಯ ಸಂದೇಶ ಕಳಿಸಿದ್ದಾರೆ ಕರಿಬಸಪ್ಪ ಹರಪನಹಳ್ಳಿಯಿಂದ. ಖುಷಿಯಾಯಿತು ನಿಮ್ಮ ಸಂದೇಶ ಓದಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಸಮಯ ಇನ್ನೇನು 8 ಗಂಟೆ ಆಗುತ್ತೆ. ನಕ್ಕೆದವೇ ಕ್ಷಣಗಳಲ್ಲಿ ಕೇಳೋಣ ಸುದ್ದಿ ಮುಖ್ಯಾಂಶಗಳನ್ನು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು, ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು ಒಂದು ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಸರ್ಕಾರ ಆ ಅವಧಿಯಲ್ಲಿ ಪ್ರಾರಂಭಿಸಲಾಗಿತ್ತು ಎಂದು ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ಗೆ ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿದೆ. ಈ ಯೋಜನೆ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಿತ್ರದುರ್ಗದಲ್ಲಿ ಹೇಳಿದ್ದಾರೆ. ಕಾನೂನು ಕ್ಷೇತ್ರ ವೈಯಕ್ತಿಕ ಬೆಳವಣಿಗೆಯ ಜೊತೆಗೆ ಸಮಾಜ ಸೇವೆಗೆ ವಿಫುಲ ಅವಕಾಶಗಳನ್ನು ಕಲ್ಪಿಸುತ್ತದೆ ಎಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹೇಳಿದ್ದಾರೆ. ಬೆಂಗಳೂರಿನ ಆರ್ವಿ ಕಾನೂನು ಸಂಸ್ಥೆಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪದವಿ ಪ್ರಧಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ರಾಜಾಜಿನಗರದ ಇಎಸ್ಐಸಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ರಾಷ್ಟೀಯ ವೈದ್ಯರ ದಿನವನ್ನು ಆಚರಣೆ ಮಾಡಲಾಯಿತು. ವೈದ್ಯರ ಅಮೂಲ್ಯ ಸೇವೆ, ಕೊಡುಗೆಯನ್ನು ಸ್ಮರಿಸುವ ಮತ್ತು ವೈದ್ಯರ ಯೋಗಕ್ಷೇಮದ ಬಗ್ಗೆ ಕಾರ್ಯಕ್ರಮದಲ್ಲಿ ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದಂತಹ 2 ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954ಕ್ಕೆ ಏರಿಕೆಯಾಗಿದ್ದು 16,592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದಿಂದ ಜಯ ದಾಖಲಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ನಿಮ್ಮೆಲ್ಲರ ಸಂದೇಶನ ಮತ್ತೆ 8:55 ತಗೊಳ್ಳೋಣ. ಸಮಯ 8:03 ಆಗೋಗಿದೆ. ಸರಿಯಾಗಿ 8:12 ಇಂಗ್ಲಿಷ್ನಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ 8:15. ಅಷ್ಟರೊಳಗೆ ಒಂದೆರಡು ಅಥವಾ 3 ಸಾಧ್ಯವಾದರೆ ಚಿತ್ರಗೀತೆಗಳನ್ನು ಕೇಳ್ಕೊಂಡು ಬಂದ್ಬಿಡೋಣ ಅಲ್ಲ. ಬನ್ನಿ, ಮೊದಲನೇ ಹಾಡು ನಿಮಗಾಗಿ.

ಎರಡು ನಕ್ಷತ್ರಗಳು ಚಿತ್ರದ ಹಾಡು ಕೇಳಿದ್ರಿ. ಅಣ್ಣವರ ಆಲಾಪನೆಯಿಂದ ಶುರುವಾಯಿತು, ಅಣ್ಣವರ ಆಲಾಪನೆಯಿಂದನೇ ಕೊನೆಗೊಳ್ಳುತ್ತೆ ಈ ಹಾಡು. ವಾಣಿ ಜಯರಾಮ್ ಅವರು ತನಿಯಾಗಿದ್ದರು, ಅವ್ರ ಜೊತೆ ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಹಾಡಿಗಿತ್ತು. ಬನ್ನಿ ಈಗ ಕೇಳೋಣ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಅವರು ಹಾಡಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯ, ಸದೀ ಚೌಧರಿ ಅವರ ಸಂಗೀತ, ಚಿತ್ರ ಒಂದೇ ರೂಪ ಎರಡು ಗುಣ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
3: ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ದಿನದ ವಿಶೇಷಗಳ ಬಗ್ಗೆ ಮಾತಾಡ್ತಾ ಹಾಗೆ ಹಾಡುಗಳನ್ನು ಕೇಳ್ತಾ ಮುಂದೆ ಸಾಗೋಣ. ಬನ್ನಿ, ಏನೆಲ್ಲ ವಿಶೇಷ ಇದೆ ಈ ದಿನ ಅಂತ ನೋಡೋಣ. ಅದಕ್ಕೂ ಮುಂಚೆ ಒಂದು ಹಾಡು ನಿಮಗಾಗಿ

ಮಣಿಕಾಂತ್ ಕದ್ರಿ ಅವರ ಇಂಪಾದ ಸಂಗೀತ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯದಲ್ಲಿ ಕಾರ್ತಿಕ್ ಮತ್ತು ಹಂಸಿಕಾ ಅಯ್ಯರ್ ಯಾಜಿನ್ ನಿ ಇವರು ಹಾಡಿದಂತಹ ಹಾಡಿದಾಗಿದ್ದು ಸವಾರಿ ಎರಡು ಚಿತ್ರದ ಗೀತೆನ ನಿವೇದಿಕ ಕೇಳಿದ್ರಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿವಿ ದಿನ ವಿಶೇಷಗಳನ್ನು ನೋಡೋದಾದರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ವಿಶೇಷತೆಗಳಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದರೆ ನೋಡಿ, ಇವತ್ತು ಅಲ್ಜೀರಿಯಾ ಸ್ವಾತಂತ್ರ್ಯ ದಿನ ಅಂತೆ. ಅಂದರೆ ಅದು ಫ್ರಾನ್ಸ್ನಿಂದ ಸ್ವಾತಂತ್ರ್ಯ ಪಡ್ಕೊಂತು 1962. ಇನ್ನು ವೆನಿಜುವಾಲಾ ಸ್ವಾತಂತ್ರ್ಯ ದಿನ ಕೂಡ ಇಂದೆ. ಇದು ಅಷ್ಟೇ, ಇದು ಸ್ಪೇನ್ನಿಂದ ಸ್ವಾತಂತ್ರ್ಯನ ಪಡ್ಕೊತು 1811. ಇದು ಇನ್ನು ಅರ್ಮೇನಿಯಾ ಸಂವಿಧಾನ ದಿನ, 1995 ಸಂವಿಧಾನ ಅಲ್ಲಿ ಜಾರಿಗೆ ಬಂದಂತಹ ದಿನ. ಹಾಗೆ ನೋಡೋದಾದರೆ ಈಜು ಉಡುಗೆನಲ್ಲಿ ಬಿಕನಿ ಅನ್ನೋದು ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಅದನ್ನು ಪರಿಚಯಿಸಿದ ದಿನ ಅಂತ, ಇದು ಮೊದಲ ಬಾರಿ ಪರಿಚಯಿಸಿದ ದಿನ. 1946 ಇದು ಪ್ರಾರಂಭ ಆಯ್ತಂತೆ. ಇನ್ನು ಮೆಕ್ಯಾನಿಕಲ್ ಪೆನ್ಸಿಲ್, ಸ್ಕ್ರೂ ಪೆನ್ಸಿಲ್ ಅಂತ ಮೊದಲು ಬರ್ತಿತ್ತು ಹಳೆ ಕಾಲದಲ್ಲಿ, ಈಗ ಮೆಕ್ಯಾನಿಕಲ್ ಪೆನ್ಸಿಲ್ ಪೇಟೆಂಟ್ ದೊರೆತ ದಿನ 5 July. ಇನ್ನೂ ವಿಶೇಷತೆಗಳು ಇದೆ, ಜೊತೆ ಜೊತೆಗೆ ಹಾಡುಗಳು ಇದೆ. ಬನ್ನಿ, ಮುಂದಿನ ಹಾಡು ಶುಭೋದಯ ಕರ್ನಾಟಕದಲ್ಲಿ ಯಾವುದು ಅಂತ ನೋಡೋಣ.

ಕಿರಿಕ್ ಪಾರ್ಟಿ ಚಿತ್ರದ ಹಾಡಿದಾಗಿತ್ತು. ವರುಣ್ ರಾಮಚಂದ್ರ ಹಾಗೂ ಸಂಗಡಿಗರು ಹಾಡಿದರು. ರಕ್ಷಿತ್ ಶೆಟ್ಟಿ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಇಂದಿನ ವಿಶೇಷತೆ ನೋಡೋದಾದರೆ ರಾಷ್ಟ್ರೀಯ ಆಪಲ್ ಟರ್ನ್ ಓವರ್ ದಿನ ಅಂತೆ. ಹಾಗೆ ಆಪಲ್ನಿಂದ ತಯಾರಿಸಲಾದ ಸಿಹಿ ತಿನಿಸಿನ ದಿನ ಅದರ ದಿನ ಕೂಡ ಹೌದು. ಹಾಗೆ ರಾಷ್ಟ್ರೀಯ ವರ್ಕಾಹಾಲಿಕ್ಸ್ ದಿನ, ಅಂದರೆ ಬರೀ ಕೆಲಸ ಕೆಲಸ ಕೆಲಸ ಅಂತ ಯಾವಾಗಲೂ ಕೆಲಸವನ್ನೇ ಮಾಡ್ತಿರ್ತಾರಲ್ವ ಅಂಥವ್ರ, ಅಂದರೆ ಅಂಥವ್ರಿಗೆ ಕೆಲಸ ಮತ್ತು ವೈಯಕ್ತಿಕ ಜೀವನದ ಸಮತೋಲನದ ಮಹತ್ವವನ್ನು ತಿಳಿಸುವಂತಹ ದಿನ. ಅದರ ಬಗ್ಗೆ ವಿಶೇಷವಾಗಿ 9-10 ಗಂಟೆವರೆಗೂ ಮಾತಾಡೋಣ, ವರ್ಕಾಹಾಲಿಕ್ಸ್ ದಿನದ ಬಗ್ಗೆ. ಇನ್ನು ಭಾರತದಲ್ಲಿ ನೋಡೋದಾದರೆ ಏನೆಲ್ಲ ಆಯ್ತಪ್ಪ ಈ ವರ್ಷ, ಅಂದರೆ ಈ ದಿನ ಅಂದರೆ 1947 ಭಾರತೀಯ ಸ್ವಾತಂತ್ರ್ಯ ಕಾಯಿದೆ, ಅಂದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಬ್ರಿಟಿಷ್ ಸಂಸತ್ತಿನಿಂದ ಅಂಗೀಕಾರದ ಪ್ರಕ್ರಿಯೆ ಆರಂಭಗೊಂಡಂತಹ ಮಹತ್ವದ ಹಂತ. ಈ ಕಾಯ್ದೆ ಭಾರತ ವಿಭಜನೆ ಮತ್ತು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರಕೋ ದಾರಿಗೆ ಪ್ರಮುಖ ಹೆಜ್ಜೆ ಆಯಿತು ಅಂತ ಕೂಡ ಹೇಳಬಹುದು. ಇನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಮೊದಲ ಕೇಂದ್ರ ಬಜೆಟನ್ನು 5ನೇ ಜುಲೈ ಮಂಡಿಸಿದರು 2019ರಲ್ಲಿ. ಇದು ಭಾರತದ ಮೊದಲ ಪೂರ್ಣಕಾಲಿಕ ಮಹಿಳಾ ಹಣಕಾಸು ಸಚಿವೆಯಾಗಿ ಅವರು ಮಂಡಿಸಿದ ಮೊದಲ ಬಜೆಟ್ ಆಗಿತ್ತು. ರಾಮ್ವಿಲಾಸ್ ಪಾಸ್ವಾನ್ ಅವರ ಜನ್ಮದಿನ 1946. ಇನ್ನು ಗುರು ಪೂರ್ಣಿಮಾ ಸಹ ಇದೇ ತಿಂಗಳು ಬರುತ್ತೆ, ಆದರೆ ಅದರ ದಿನಾಂಕ ವರ್ಷಾನುಸಾರ ಬದಲಾಗುತ್ತೆ. ಹಾಗೆ ಜಗನ್ನಾಥ ರಥಯಾತ್ರೆ ಕೂಡ ಇದೇ ತಿಂಗಳು. ಅದೇ ಹೇಳಿದ ಹಾಗೆ ಪಂಚಾಂಗದ ಪ್ರಕಾರ ದಿನಾಂಕ ಪ್ರತಿ ವರ್ಷವೂ ಬದಲಾಗುತ್ತೆ. ಇವಿಷ್ಟು ಇಂದಿನ ದಿನ ವಿಶೇಷತೆಗಳಾಗಿತ್ತು. ಇನ್ನು ಸಣ್ಣ ಪುಟ್ಟ ವಿಚಾರಗಳನ್ನು ಮಾತಾಡ್ತಾ ಜೊತೆ ಜೊತೆಗೆ ಹಾಡುಗಳನ್ನು ಕೇಳ್ತಾ ಸಾಗೋಣ. ಬನ್ನಿ, ಮುಂದಿನ ಹಾಡು ನಿಮಗಾಗಿ

ಜೆಂಟಲ್ಮನ್ ಚಿತ್ರದ ಹಾಡಿದಾಗಿತ್ತು. ಸಂಜಿತ್ ಹೆಗ್ಡೆ ಬಾಬಿ ಅವರು ಹಾಡಿದರು. ನಾಗಾರ್ಜುನ ಶರ್ಮಾ ಮತ್ತು ಕಿನ್ನಾಲ್ ರಾಜ್ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಇತ್ತು. ಇನ್ನು ಮೊನ್ನೆ ಮೊನ್ನೆ ತಾನೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಹಿರಿಯ ಆಮೆಯನ್ನು ಭೇಟಿಯಾಗಿದ್ದರು. ಅದರ ಬಗ್ಗೆ ಒಂದು ವಿಶೇಷ ಮಾಹಿತಿ ಏನಂದರೆ, ಇದು ನೀವೆಲ್ಲ ದಿನಪತ್ರಿಕೆಯಲ್ಲಿ ಓದಿರ್ತೀರಾ, 194 ವರ್ಷದ ಜೊನಾಥಾನ್ ಆಮೆ ಇದು. ದಕ್ಷಿಣ ಅಟ್ಲಾಂಟಿಕ್ನಲ್ಲಿರೋ ಬ್ರಿಟಿಷ್ ಸಾಗರೋತ್ತರ ಪ್ರದೇಶವಾದ ಸೆಂಟ್ ಹೆಲೆನಾ ಪ್ಲಾಂಟೇಷನ್ ಹೌಸ್ನಲ್ಲಿರೋ ದೈತ್ಯ ಆಮೆ ಇದು. ಇದು ವಿಶ್ವದ ಅತ್ಯಂತ ಹಳೆಯ ಭೂವಾಸಿ ಅಂತ ಅನ್ಸ್ಕೊಂಡಿದೆ. 1882 ಜನಿಸಿರಬಹುದು ಅಂತ ನಂಬಲಾಗುತ್ತೆ. ಇದನ್ನು ಸೆಷಲ್ಸ್ ದೈತ್ಯ ಆಮೆಗೆ ಈಗ 194 ವರ್ಷ, ಗಿನ್ನಿಸ್ ದಾಖಲೆಗೆ ಕೂಡ ಇದು ಸೇರಿದೆ. ಈ ಆಮೆ ಚಾರ್ಲ್ಸ್ ಡಾರ್ವಿನ್ ಜೀವಿತಾವಧಿಯಲ್ಲೇ ಅಸ್ತಿತ್ವದಲ್ಲಿತ್ತು ಅಂತ ಹೇಳಲಾಗುತ್ತೆ. ಆಮೆಯ ವೈಜ್ಞಾನಿಕ ಹೆಸರು ಆಲ್ಡಬ್ರಾಚೆಲಿಸ್ ಗಿಗಾಂಟಿಯ ಹೊಲೋಲಿಸಾ ಅಂತ. ಈ ಆಮೆ 2 ವಿಶ್ವಯುದ್ಧಗಳನ್ನು, 4 US ಅಧ್ಯಕ್ಷರನ್ನು, 8 ಬ್ರಿಟಿಷ್ ದೊರೆಗಳನ್ನು ಕಂಡಿದೆ. ಆದರೆ ಅದಕ್ಕೆ ಎಷ್ಟು ಅರ್ಥ ಆಗಿದೆ ಖಂಡಿತ ಆಗಿರಲ್ಲ, ಆದರೆ ಅದಿದೆ. ಬಹುಶಃ ಭೂಮಂಡಲದಲ್ಲಿ ಮನುಷ್ಯನ ನಾಟಕಗಳನ್ನು ಅತಿ ಹೆಚ್ಚಾಗಿ ಕಂಡಿರೋ ಪ್ರಾಣಿ ಇದಾಗಿದೆ ಅಂದರೆ ಅದು ತಪ್ಪಾಗೋದಿಲ್ಲ. ಜೋನಥಾನ್ಗಾಗಿ ವಿಶೇಷ ವೈದ್ಯರನ್ನು ನೇಮಿಸಿದಾರಂತೆ. ಅದರ ಕಣ್ಣಿಗೆ ಪೊರೆ ಬಂದಿರೋ ಕಾರಣ ಅದಕ್ಕೆ ನೋಡೋಕ್ಕಾಗೋದಿಲ್ವಂತೆ. ಅಲ್ಲದೆ ಅದಕ್ಕೆ ವಾಸನೆಯನ್ನು ಗ್ರಹಿಸೋ ಶಕ್ತಿ ಕೂಡ ಇಲ್ವಂತೆ. ಆದರೆ ಶ್ರವಣ ಶಕ್ತಿ, ಆ ಕೇಳಿಸ್ಕೊಳ್ಳುವಂತಹ ಶಕ್ತಿ ಬಹಳ ತೀಕ್ಷ್ಣವಾಗಿದೆಯಂತೆ, ಬಹಳ ಚೆನ್ನಾಗಿದೆಯಂತೆ. ಅದು ಧ್ವನಿ ಮತ್ತು ಸ್ಪರ್ಶದಿಂದಲೇ ತನ್ನ ಆರೈಕೆದಾರರನ್ನು ಗುರುತಿಸುತ್ತಂತೆ. ಇಂಥ ವಿಚಿತ್ರ ಅಲ್ವಾ, 194 ವರ್ಷ ಅಂದರೆ ಅಪ್ಪಪ್ಪ, ಎಷ್ಟು 3-4 ತಲೆಮಾರುಗಳ ಹಿಂದಿನ ಆಮೆ ಇದು. ಬನ್ನಿ, ಇದೇ ರೀತಿ ಒಂದಿಷ್ಟು ವಿಷಯಗಳು ಹಾಗೆ ಹಾಡುಗಳು ನಿಮಗಾಗಿ ಮುಂದಿನ ಗೀತೆ ಶುಭೋದಯ ಕರ್ನಾಟಕದಲ್ಲಿ

ಗೂಗ್ಲಿ ಚಿತ್ರದ ಹಾಡು ಕೇಳಿದ್ರಿ, ರಾಜೇಶ್ ಕೃಷ್ಣನ್ ಅವರು ಹಾಡಿದರು, ಪವನ್ ಒಡೆಯರ್ ಅವರ ಸಾಹಿತ್ಯ, ಜೋಶ್ವಾ ಶ್ರೀಧರ್ ಅವರ ಸಂಗೀತ ಈ ಹಾಡಿಗಿತ್ತು. ಮನೆಯಲ್ಲಿ ಕೆಲಸಗಳು ನಡೀತಾ ಇರುತ್ತೆ, ಅಡುಗೆ ಮನೆಯಲ್ಲಿ ವಿಶೇಷವಾಗಿ ತಿಂಡಿ ತಯಾರಿಲಿ ಕೆಲವರಿದ್ರೆ ಕೆಲವರಾಗಲೇ ತಿಂಡಿ ತಿಂದು ಮುಗಿಸ್ಬಿಟ್ಟಿರ್ತಾರೆ, ಇನ್ನು ಕೆಲವರು ತಿಂಡಿ ರೆಡಿ ಮಾಡಿರ್ತಾರೆ, ಮನೆಯವರು ಯಾರು ಇನ್ನೂ ತಗೊಂಡಿರೋದಿಲ್ಲ. ಪರವಾಗಿಲ್ಲ, ನಿಮ್ಮ ಕೆಲಸದ ಜೊತೆ ಜೊತೆಯಾಗಿ ನಮ್ಮ ವಿವಿಧ ಭಾರತಿ ಕೂಡ ಸಾಗ್ತಾ ಇದೆ. ನಮ್ಮ ವಿವಿಧ ಭಾರತಿ ಕಾರ್ಯಕ್ರಮದ ಜೊತೆ ಜೊತೆಯಾಗಿ ನೀವಿದ್ದೀರಾ. ನಿಮ್ಮ ಕೆಲಸಕ್ಕೂ ಏನೂ ತೊಂದರೆ ಆಗಲ್ಲ, ಇನ್ನು ಕೆಲಸ ಬೇಗ ಬೇಗ ಆಗುತ್ತೆ. ನಮ್ಮ ಕಾರ್ಯಕ್ರಮನ ಕೇಳ್ತಾ ಹಾಡುಗಳನ್ನು ಆನಂದಿಸ್ತಾ ನೀವು ಕೆಲಸನ ಮಾಡಿದ್ದೆ. ಆದರೆ ಒಂದು ಸಣ್ಣ ಕಥೆ ಓದಿದ ನೆನಪು ನೋಡಿ, ಇದನ್ನು ಬಹಳ ಸಣ್ಣ ಕಥೆ, ಅದು ಎಷ್ಟು ದೊಡ್ಡ ಮೌಲ್ಯ ಇದೆ. ಟ್ರೈನ್ಗಾಗಿ ಒಬ್ಬ ವೃದ್ಧರು ಪ್ಲಾಟ್ಫಾರ್ಮ್ನಲ್ಲಿ ಕಾಯ್ತಾ ಇದ್ರಂತೆ, ಬೆಂಚಿನ ಮೇಲೆ ಕೂತ್ಕೊಂಡು ರಾಮಾಯಣ ಓದ್ತಾ ಇದ್ರಂತೆ. ಅಲ್ಲಿ ನವ ದಂಪತಿ ಬರ್ತಾರೆ. ಆ ಹುಡುಗ ಇದನ್ನು ನೋಡಿಬಿಟ್ಟು, ಏನು ತಾತ, ಯಾವುದೋ ಕಾಲದಲ್ಲಿ ನಡೆದಿದ್ದ ರಾಮಾಯಣನ ಇಟ್ಕೊಂಡು ಇನ್ನೂ ಓದ್ತಾ ಇದ್ದೀರಾ? ಓದೋದಾದರೆ ಇಂಡಿಯಾ ಟುಡೇ ಅಥವಾ ರೀಡರ್ಸ್ ಡೈಜೆಸ್ಟು, ಇಲ್ಲ ಸಿನಿಮಾ ಪುಸ್ತಕಗಳನ್ನು ಓದಿ, ರೂಪತಾರ ಈ ಥರ ಫಿಲಮ್ ಫೇರ್ ಈ ಥರ ಸಿನಿಮಾ ಪುಸ್ತಕಗಳನ್ನ ಓದಿ ಮನರಂಜನೆ ಬೇಕಂದ್ರೆ, ಅದು ಬಿಟ್ಟು ಇದೇನು ತಾತ ಅಂತ ಅಂತನಂತೆ. ಆತನ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ವೃದ್ಧರು, ತಂಪಾಡಿಗೆ ಓದನ್ನು ಮುಂದುವರಿಸ್ತಾರೆ. ಅಷ್ಟರಲ್ಲಿ ರೈಲು ಬರುತ್ತೆ. ಒಂದೇ ಬೋಗಿಗೆ ಅಂದರೆ ಮುಂದಿನ ಬಾಗಿಲಿನಿಂದ ಯುವಕ ನವ ದಂಪತಿಯಲ್ಲಿ ಯುವಕ ಹತ್ತಿದ್ರೆ ಹಿಂದಿನ ಬಾಗಿಲಿಂದ ವೃದ್ಧರು ಹತ್ತುತ್ತಾರೆ. ಸರಿ, ಸ್ವಲ್ಪ ರೈಲು ಮುಂದೆ ಹೋದ ತಕ್ಷಣ ಯುವಕ ಜೋರಾಗಿ ಕೂಕ್ಕೋತಾನಂತೆ, ಯಾಕಂದರೆ ಆತನ ಹೆಂಡತಿ ಇರೋದಿಲ್ಲ ಅಲ್ಲಿ. ಇವನು ಚೀರಾಟ ಕಂಡುಬಿಟ್ಟು ಹೇಳ್ತಾರೆ ವೃದ್ಧರು, ಯಾಕಪ್ಪ ಏನಾಯಿತು ಅಂದರೆ ನನ್ನ ಹೆಂಡತಿ ಇನ್ನೂ ಹತ್ತೇ ಇಲ್ಲ, ನಾನು ಹತ್ಬಿಟ್ಟಿದ್ದೀನಿ ಅಂತ. ಆಗ ಅವ್ರು ಹೇಳ್ತಾರಂತೆ, ನೀನು ಇಂಡಿಯಾ ಟುಡೇ ರೀಡರ್ ಡೈಜೆಸ್ಟ್ ಓದೋ ಅಭ್ಯಾಸ ಇದೆ, ಅದು ಬಿಟ್ಟು ನೀನು ರಾಮಾಯಣ ಓದಿದ್ರೆ ಹೀಗಾಗ್ತಾ ಇರಲಿಲ್ಲ, ಯಾಕಂದರೆ ಗಂಗಾ ನದಿನ ದಾಟಕ್ಕೆ ಗುಹಾ ನೌಕೆಯನ್ನು ತಂದಾಗ ರಾಮ ಸೀತೆನ ಮೊದಲು ಹತ್ತಿಸಿ ನಂತರ ತಾನು ನೌಕೆಯನ್ನು ಹತ್ತಾನೆ. ನೀನು ರಾಮಾಯಣ ಓದಿದರೆ ನೀನು ಹೆಂಡತಿನ ಮೊದಲು ಹತ್ತಿಸಿ ನಂತರ ನೀನು ಹತ್ಕೋತಾ ಇದ್ದೆ, ಈ ರೀತಿ ಅವಾಂತರ ಆಗ್ತಿರಲಿಲ್ಲ ಅಂತ ಹೇಳಿದ್ರಂತೆ. ಆಗ ಅವನಿಗೆ ಗೊತ್ತಾಯ್ತಂತೆ, ಹೌದು ಅವೆಲ್ಲರ ಮಹತ್ವ, ನಾನು ಸುಮ್ಮನೆ ಇವರನ್ನು ಹಾಸ್ಯ ಮಾಡಿದೆ, ಇವರ ವಿವೇಚನೆ ಬುದ್ಧಿ ನನಗಿರಲಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ಹಾಗಾಗಿ ನಮ್ಮ ತನವನ್ನು ನಮ್ಮ ಸಂಸ್ಕೃತಿಯನ್ನು ಯಾವತ್ತೂ ನಾವು ಅಲ್ಲಗಳಿಬಾರ್ದು, ನಮ್ಮ ತನವನ್ನು ನಾವು ಬಿಟ್ಕೊಡ್ಬಾರ್ದು ಅಲ್ವಾ?

ರಿಕಿ ಚಿತ್ರದ ಹಾಡನ್ನು ಕೇಳಿದ್ರಿ, ರಾಜೇಶ್ ಕೃಷ್ಣನ್ ಅವರು ಹಾಡಿದ್ರು, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಈ ಹಾಡಿಗಿತ್ತು. ಶುಭೋದಯ ಕರ್ನಾಟಕ ಕೇಳ್ತಾ ಇದ್ದೀರಾ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಇನ್ನು ನಮ್ಮ ಸಂದೇಶಗಳ ಕಡೆ ನೋಡೋದಾದರೆ ವರಲಕ್ಷ್ಮಿ ಪೀಣ್ಯಾಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಅವರ ಸಂದೇಶ ಬಂದಿದೆ. ಡಾಕ್ಟರ್ ಅಂಬುಜಾ ಮಳಖೇಡ್ಕರ್ ಅವರು ಸಂದೇಶನ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿರ್ಮಲಾ ಗುರುಗುಂಟೆ ಪಾಳ್ಯದಿಂದ, ಹಾಗೆ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ್, ಆಧೀಶ್ ಅಭಿನಂದನ್ ಇವರು ತಮ್ಮ ತರಗತಿ ಕೂಡ ಹಾಕ್ಬಿಟ್ಟಿದ್ದಾರೆ. ಒಬ್ಬ 4ನೇ ಕ್ಲಾಸು, ಇನ್ನೊಬ್ಬ 8ನೇ ಕ್ಲಾಸು. ನೀವಿವತ್ತು ಮಧ್ಯಾಹ್ನ ಕರೆ ಮಾಡ್ಬೋದು, ಯಾಕಂದರೆ ಕರೆಗೊಂದು ಹಾಡಲ್ಲಿ ಇವತ್ತು ಮಕ್ಕಳ ವಿಶೇಷ ಭಾನುವಾರ. ಗಣೇಶನ್ ಟಿ ಆರ್ ಮಿಲ್ನಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ನಾಗರಾಜ್ ಕುಡೇಕಲ್ ಗಂಗಾವತಿಯಿಂದ, ವಿರೂಪಾಕ್ಷ ಇವರು, ವಾಣಿಶ್ರೀ ಇವರ ಸಂದೇಶಗಳು ನಮಗೆ ಬಂದಿದೆ. ಸಂದೇಶ ಕಳಿಸಿರೋ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳು.

ಮುತ್ತು ಕೊಪ್ಪಳದಿಂದ ಇವರು ವಿನೋದ್ ರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವತ್ತು ವಿನೋದ್ ರಾಜ್ ಅವರ ಜನ್ಮದಿನ. ಅವರಿಗೆ ನಮ್ಮ ನಿಲಯದಿಂದ ನಮ್ಮೆಲ್ಲರ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಸಮಯ 9 ಗಂಟೆ ಆಗೋಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆ ಬಗ್ಗೆ ಮಾತಾಡುವಂತಹ ಸಮಯ. ನೋಡಿ, ಇವತ್ತು ಸಾಕು ಪ್ರಾಣಿಗಳ ಸ್ಮರಣೆಯ ದಿನ ಕೂಡ ಅಂತೆ. ಆಗಲೇ ವರ್ಕೋಹಾಲಿಕ್ ದಿನದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಜೊತೆಗೆ ಇದರ ಒಂದು ಚಿಕ್ಕ ಮಾತು ಏನಂದರೆ, ಪ್ರತಿಫಲ ಬಯಸದೆ ಪ್ರೀತಿ ಹಂಚೋ ಜೀವಿಗಳಂದರೆ ಪ್ರಾಣಿಗಳು. ಅದರಲ್ಲೂ ನಾಯಿ ಬೆಕ್ಕುಗಳು ತೋರೋ ಮಮತೆಗೆ ಹೋಲಿಕೆನೇ ಇಲ್ಲ, ಸಾಟಿನೇ ಇಲ್ಲ. ಅವುಗಳ ಏನಂತಾರೆ ಮಾತಾಡೋಕೆ ಬರಲ್ಲ, ಆ ಮೌನ ಭಾಷೆ ಸಾಕದವ್ರಿಗೆ ತಕ್ಷಣ ಅರ್ಥ ಆಗತ್ತೆ. ಜುಲೈ 5 ಅಂದರೆ ಇಂದು ಸಾಕು ಪ್ರಾಣಿಗಳ ಸ್ಮರಣೆ ದಿನ. ನಿಮ್ಮಲ್ಲಿ ಬಹುತೇಕರ ಮನೆಯಲ್ಲಿ ಸಾಕು ಪ್ರಾಣಿಗಳು ಇರುತ್ತೆ ಅನ್ಕೋತೀನಿ. ಅವೆಲ್ಲದಕ್ಕೂ ಇವತ್ತೊಂದು ವಿಶೇಷ ಪಾರ್ಟಿ ಕೊಡ್ಬೋದು ನೀವು, ಯಾಕಂದರೆ ಇವತ್ತು ಅವರುಗಳ ದಿನ.

ಮಾತಾಡೋಣ ಸಾಕು ಪ್ರಾಣಿಗಳ ಬಗ್ಗೆ, ಹಾಗೆ ವರ್ಕೋಹಾಲಿಕ್ಸ್ ದಿನದ ಬಗ್ಗೆ. ಈಗ ಒಂದು ಹಾಡು ನಿಮಗಾಗಿ.

ಇಂದ್ರ ಚಿತ್ರದ ಹಾಡನ್ನ ಕೇಳಿದ್ರಿ. ಕುಣಾಲ್ ಗಾಂಜವಾಲ, ಅನುರಾಧ ಶ್ರೀರಾಮ್ ಅವರು ಹಾಡಿದ್ರು. ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಹರಿಕೃಷ್ಣ ಅವರ ಸಂಗೀತ ಈ ಹಾಡಿಗಿತ್ತು. ಇಂದಿನ ಈ ದಿನದ ವಿಶೇಷ ಕಾರ್ಯಕ್ರಮನ ಒಂದು ಕಥೆ ಜೊತೆ ಆರಂಭ ಮಾಡೋಣ ಅಂತ ನೋಡಿ. ಒಂದು ಈ ರೀತಿ ಇರೋರು ಒಂದು 5% ಮಂದಿ ಇರಬಹುದು. ಅಂದರೆ ಈ ಕಥೆಯ ನಾಯಕನ ರೀತಿ, ಒಂದು ಕಡಲ ತೀರ, ಆ ಕಡಲ ತೀರದಲ್ಲಿ ಒಬ್ಬ ಉದ್ಯಮಿ ಸೂರ್ಯಾಸ್ತನ ನೋಡ್ತಾ ಕುಳ್ತಿದ್ದ. ಇನ್ನೇನು ಕತ್ತಲು ಆಗ್ತಾ ಇದೆ ಅನ್ನೋಷ್ಟರಲ್ಲಿ ಮೀನುಗಾರ ಮೀನುಗಳು ತುಂಬಿದ ದೋಣಿನ ದಡಕ್ಕೆ ತರ್ತಾನೆ. ಉದ್ಯಮಿಗೆ ಆಶ್ಚರ್ಯ ಆಗುತ್ತೆ, ಅಷ್ಟೊಂದು ಮೀನಿರುತ್ತೆ, ಇಷ್ಟು ಮೀನು ಹಿಡಿಯೋಕ್ಕೆ ಎಷ್ಟು ಸಮಯ ತಗೊಂಡೆ ಅಂತ ಕೇಳ್ತಾನೆ. ಉದ್ಯಮಿ ಹೇಳ್ತಾನೆ, ನಾನು ಇದೆಲ್ಲ ಮಾಡೋಕ್ಕೆ ಒಂದು ಇಷ್ಟೊಂದು ಮೀನನ್ನು ಹಿಡಿಯೋಕ್ಕೆ 5-6 ತಾಸು ತಗೊಂಡಿದ್ದೀನಿ. ಐದಾರು ತಾಸನ್ನ 2 ತಾಸು ಅಂತ ಹೇಳ್ತಾನೆ. ಅದಕ್ಕೆ ಉದ್ಯಮಿ ಹೇಳ್ತಾನೆ, ನೀನೊಂದು 5-6 ತಾಸು ಇದ್ದರೆ ಸಮುದ್ರದಲ್ಲಿ ಇನ್ನೂ ಹೆಚ್ಚು ಮೀನನ್ನು ಹಿಡಿಬಹುದಲ್ಲ ಅಂತಾನೆ. ಆದರೆ ಮೀನುಗಾರ ಹೇಳ್ತಾನೆ, ಇಲ್ಲ 2 ತಾಸು ಸಾಕಾಗುತ್ತೆ, ಯಾಕಂದರೆ ನನ್ನ ಕುಟುಂಬದ ಆದಾಯಕ್ಕೆ ಮತ್ತು ಹೊಟ್ಟೆ ತುಂಬಿಸೋಕ್ಕೆ ಇಷ್ಟು ಮೀನು ಸಾಕು ಅಂತಾನೆ. ಅದಕ್ಕೆ ಆತ ಹೇಳ್ತಾನೆ, ಉದ್ಯಮಿ ದಿನದ ಉಳಿದ ಸಮಯದಲ್ಲಿ ಏನು ಮಾಡ್ತೀಯ ನೀನು ಅಂತ. ಆಗ ಮೀನುಗಾರ ಹೇಳ್ತಾನೆ, ಬೆಳಗ್ಗೆ ಎದ್ದ ಕೂಡಲೇ ನಾನು, ಅಂದರೆ ಅವ್ನು ಕೆಲಸ ಮಾಡ್ತಾ ಮಾಡ್ತಾ ಹೇಳ್ತಾನೆ, ಮೀನುಗಳನ್ನು ಸುರಿತಾ ಬುಟ್ಟಿಗೆ ಹೇಳ್ತಾನೆ, ಎದ್ದ ಕೂಡಲೇ ಮೀನು ಮಾರಾಟ ಮಾಡಿ ಬಂದು ಮಕ್ಕಳನ್ನ ಶಾಲೆಗೆ ಬಿಡ್ತೀನಿ, ಮನೆಗೆ ಬಂದ ಹೆಂಡತಿಗೆ ಅಡುಗೆಯಲ್ಲಿ ಸಹಾಯ ಮಾಡ್ತೀನಿ, ಮಕ್ಕಳು ಶಾಲೆಯಿಂದ ಬಂದ ನಂತರ ಅವ್ರ ಜೊತೆ ಆಟ ಆಡ್ತೀನಿ, ಸಂಜೆ ಮೀನು ಹಿಡಿದ ನಂತರ ನನ್ನ ಗೆಳೆಯರೊಂದಿಗೆ ಕುಳಿತುಕೊಂಡು

ಕುಶಲೋಪರಿ ಮಾತಾಡ್ತೀನಿ. ಅಲ್ಲದೆ ರಾತ್ರಿ ಗಿಟಾರ್ ನುಡಿಸುತ್ತಾ ಜಾಜ್ ಸಂಗೀತನ ಕೇಳಿಸ್ಕೋತೀನಿ, ಹಾಡಿ ಕುಣಿದು ಮತ್ತೆ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಉದ್ಯಮಿ ಹೇಳ್ತಾನೆ, ನೋಡಪ್ಪ ಈ ಉದ್ಯಮದಲ್ಲಿ ನಾನು ತುಂಬ ನೋಡಿದ್ದೀನಿ, ತುಂಬ ಗಳಿಸಿದ್ದೀನಿ ಪರಿಣಿತ, ನಾನು ಹೇಳ್ದಂತೆ ಮಾಡು, ಸಮುದ್ರದಲ್ಲಿ ಹೆಚ್ಚು ಹೊತ್ತು ಕಳಿ, ಜಾಸ್ತಿ ಮೀನು ಹಿಡಿ, ಬರೋ ಆದಾಯದಲ್ಲಿ ಪ್ರತಿದಿನ ಒಂದಿಷ್ಟು ಹಣ ಅಂತ ಉಳಿಸು, ಇದಕ್ಕಿಂತಲೂ ದೊಡ್ಡ ದೋಣಿ ಖರೀದಿಸು, ಆಗ ಇನ್ನಷ್ಟು ಜಾಸ್ತಿ ಮೀನು ಸಿಗತ್ತೆ, ಆದಾಯನೂ ಹೆಚ್ಚುತ್ತೆ, ನಿನ್ನದೇ ಒಂದು ಕಂಪನಿ ಶುರು ಮಾಡಿ ಆಹಾರ ಉತ್ಪಾದನಾ ಘಟಕನ ನಿರ್ಮಿಸು, ವಿತರಣಾ ಜಾಲಗಳನ್ನು ವಿಸ್ತರಿಸು, ಇದನ್ನೆಲ್ಲ ನಿರ್ವಹಿಸೋಕೆ ಇದೊಂದು ನಗರದಲ್ಲಿ ಹೆಡ್ ಕ್ವಾರ್ಟರ್ ಶುರು ಮಾಡು, ಆಗ ನನ್ನಷ್ಟೇ ಶ್ರೀಮಂತ ಆಗ್ತೀಯಾ ಅಂತ ಒಂದು ಕಿವಿ ಮಾತು ಹೇಳ್ತಾರಂತೆ. ಆಮೇಲೆ ಮುಂದುವರಿಸಿದ ಉದ್ಯಮಿ ಹೇಳ್ತಾನಂತೆ, ಈ ದಂಡೆ ಪಕ್ಕದಲ್ಲಿ ದೊಡ್ಡ ಮನೆ ಕಟ್ಕೊ, ಬೆಳಿಗ್ಗೆ ನಿನ್ನ ಮಕ್ಕಳನ್ನ ಶಾಲೆಗೆ ಬಿಟ್ಟು ಬಾ, ಹೆಂಡತಿ ಜೊತೆ ಸಮಯ ಕಳೆ, ಆಟ ಆಡು, ರಾತ್ರಿ ಗೆಳೆಯರ ಜೊತೆ ಪಾರ್ಟಿ ಮಾಡು, ನುಡಿಸು, ಗಿಟಾರ್ ನುಡಿಸು, ಹಾಡು, ಕುಣಿ, ಖುಷಿಯಾಗಿರು ಅಂತಾರಂತೆ. ಅದಕ್ಕೆ ಮೀನುಗಾರ ಹೇಳ್ತಾನಂತೆ ನಗ್ತಾ, ಸ್ವಾಮಿ ನೀವು ಹೇಳ್ತಾರ ಸರಿ, ಆದರೆ ನಾನು ಈಗ ಮಾಡ್ತಿರೋದು ಅದೇ ಅಲ್ವಾ, ಒಂದು ವೇಳೆ ನೀವು ಹೇಳದಂತೆ ಮಾಡಿದೆ ಅಂತ ಅಂದ್ಕೊಳ್ಳಿ, ನನ್ನ ಅದೃಷ್ಟ ಚೆನ್ನಾಗಿದ್ದರೆ ಮಾತ್ರ ದೊಡ್ಡ ಉದ್ಯಮಿ ಆಗ್ತೀನಿ, ಹೇರಳವಾಗಿ ಹಣ ಗಳಿಸ್ತೀನಿ, ಇದೇ ದಂಡೇರಿ ದೊಡ್ಡ ಮನೆಯನ್ನು ಕೊಂಡ್ಕೋತೀನಿ, ಆದರೆ ಆಗ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವ್ರನ್ನ ಯಾವ ಶಾಲೆಗೆ ಬಿಡಲಿ, ಅವರೊಂದಿಗೆ ಆಟ ಆಡೋಕ್ಕಾಗತ್ತಾ, ನಾನು ಅಷ್ಟು ವರ್ಷ ಕಡೆಗಣಿಸಿ ನನ್ನ ಹೆಂಡತಿನ, ಅಂದರೆ ಯಾವಾಗಲೂ ಕೆಲಸ ಕೆಲಸ ಅಂತ ಹೊರಗೆ ಹೋಗಿ ನನ್ನ ಹೆಂಡತಿ ಜೊತೆ ಸಮಯ ಕಳೆಯದೆ ಕಡೆಗಣಿಸಿ ಆಮೇಲೆ ಹೆಂಡತಿಗೆ ಹೇಗೆ ಹತ್ರವಾಗಲಿ, ನಾನು ನಡುಗೋ ಕೈಯಲ್ಲಿ, ಅಂದರೆ ನಾನು ದೊಡ್ಡ ಉದ್ಯಮಿ ಆಗೋಷ್ಟೊತ್ತಿಗೆ ನನ್ನ ಹಾಗೆ ವಯಸ್ಸಾಗಿರುತ್ತೆ, ನನ್ನ ನಡುಗೋ ಕೈಯಲ್ಲಿ ಗಿಟಾರ್ ಹೇಗೆ ನುಡಿಸಲಿ, ನನ್ನ ದುರ್ಬಲ ಕಾಲುಗಳಿಂದ ಹೇಗೆ ಕುಣಿಲಿ, ಹೇಗೆ ಖುಷಿಯಾಗಿರಲಿ ಅಂತ. ಆದರೆ ಉದ್ಯಮಿ ಇದನ್ನೆಲ್ಲ ಕೇಳಿ ಅನಿಸ್ತಂತೆ, ಹೌದಲ್ವಾ, ನಿಜ ಅಲ್ವಾ ಇವನು ಹೇಳ್ತಾ ಇರೋದು ಅಂದ್ಬಿಟ್ಟು ಆತನಿಗೆ ಉತ್ತರ ಹೇಳೋಕ್ಕೆ ಏನೂ ಇರಲಿಲ್ವಂತೆ. ಯಾಕಿಷ್ಟೆಲ್ಲ ಮಾತು ಈ ಕಥೆ ಅಂದರೆ, ಇಂದು ವರ್ಕೋಹಾಲಿಕ್ ದಿನ, ಅಂದರೆ ಕೆಲಸ ಕೆಲಸ, ಮಿತಿ ಇಲ್ಲದ ಕೆಲಸ ಪ್ರತಿಯೊಬ್ಬರ ಮನೆಯಲ್ಲೂ, ಅಂದರೆ ಸಾಮಾನ್ಯವಾಗಿ ಒಬ್ಬೊಬ್ಬರು ಇಂಥವ್ರು ಇರ್ತಾರೆ, ಸಮಯ ಕುಟುಂಬಕ್ಕೆ ಸಮಯ ಕೊಡೋದಿಲ್ಲ, ಕುಟುಂಬದಲ್ಲೆಲ್ಲ ಏನೋ ಒಂದು ಯೋಜನೆ ಹಾಕ್ಕೊಂಡಿರ್ತಾರೆ, ಇವತ್ತು ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಆ ಸಿನಿಮಾ ನೋಡೋಣ, ಈ ಸಂಬಂಧಿಕರ ಜೊತೆ ಹೋಗೋಣ. ಆದರೆ ನಮ್ಮ ಮಹಾರಾಯರು ಕೆಲಸ ಕೆಲಸ ಅಂತಿರ್ತಾರೆ. ನಿಮ್ಮನೇಲಿ ಯಾರಾದರೂ ಹಾಗಿದ್ದಾರಾ, ನಿಮ್ಮ ಅನುಭವ ಏನು, ಅಥವಾ ನೀವೇ ಹಾಗಿದ್ದೀರಾ ಗೊತ್ತಿಲ್ಲ, ನಮ್ಮ ಜೊತೆ ಹಂಚ್ಕೊಳ್ಳಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಜೊತೆ ಜೊತೆಗೆ ಹಾಡು ಸಾಕ್ತಾ ಇರುತ್ತೆ, ಏನಿದು ವರ್ಕೋಹಾಲಿಕ್, ಯಾವ ರೀತಿ ಇದು ನಮಗೆ ತೊಂದರೆನ ಉಂಟು ಮಾಡುತ್ತೆ ಅನ್ನೋದನ್ನ ನೋಡ್ತಾ ನೋಡ್ತಾ ಸಾಗೋಣ. ಜೊತೆಗೆ ಹಾಡುಗಳು ನಿಮಗಾಗಿ, ಬನ್ನಿ ಮುಂದಿನ ಹಾಡು ಯಾವುದು

ರಾಕೆಟ್ ಚಿತ್ರದ ಹಾಡನ್ನು ಕೇಳಿದ್ರಿ. ಉದಿತ್ ಹರಿದಾಸ್, ಅನನ್ಯ ಭಟ್ ಅವರು ಹಾಡಿದರು. ಅರಸು ಅಂತಾರೆ ಅವರ ಸಾಹಿತ್ಯ, ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಈ ಹಾಡಿಗಿತ್ತು. ನೋಡಿ, ಇವತ್ತು ಆಗಲೇ ಹೇಳಿದ ಹಾಗೆ ಯಾವಾಗಲೂ ಕೆಲಸ ಕೆಲಸ ಅನ್ನೋರ ದಿನ. ಕೆಲಸ ಮುಖ್ಯ, ಬೇಕು. ದುಡಿಮೆ ಜೀವನದ ಶಕ್ತಿ, ಅದೇ ನಮಗೆ ಊಟ ಕೊಡೋದು. ಆದರೆ ಬದುಕಿನ ಸೌಂದರ್ಯನೂ ಅನುಭವಿಸ್ಬೇಕಲ್ವಾ? ಕೆಲಸದ ಜೊತೆಗೆ ವಿಶ್ರಾಂತಿ, ಕುಟುಂಬ ಮತ್ತು ಸಂತೋಷಕ್ಕೂ ಸಮಯ ಮೀಸಲಿಡಬೇಕು. ವಿಶ್ವ ಈ ವರ್ಕೋಹಾಲಿಕ್ಸ್ ದಿನ ಕೆಲಸನ ಪ್ರೀತಿಸೋಣ, ಆದರೆ ಮುಖ್ಯವಾಗಿ ಅದರ ಜೊತೆ ನಮ್ಮ ಬದುಕನ್ನು ಪ್ರೀತಿಸೋಣ.

0: ಉಳಿದವರು ಕಂಡಂತೆ ಚಿತ್ರದ ಹಾಡನ್ನ ನಿವೇದಿಗೆ ಕೇಳಿದ್ರಿ. ವಿಜಯ್ ಪ್ರಕಾಶ್ ಹಾಗೂ ಸಂಗಡಿಗರು ಹಾಡಿದ್ರು. ರಕ್ಷಿತ್ ಶೆಟ್ಟಿ ಅವರು ಈ ಹಾಡನ್ನ ಬರೆದಿದ್ರೆ ಅಜನೀಶ್ ಲೋಕನಾಥ್ ಅವರ ಸಂಗೀತ ಈ ಹಾಡಿಗಿತ್ತು. ಏನಪ್ಪ ಇದು ವರ್ಕೋಹಾಲಿಸಂ ಅಂದ್ರೆ ನೋಡಿ, ಇದನ್ನ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಕೆಲಸದ ವ್ಯಸನ ಅಂತೀವಿ. ಹೌದು, ಈ ಮದ್ಯಪಾನ, ಧೂಮಪಾನ ಮತ್ತು ಜೂಜಾಟದ ಹಾಗೆ ಕೆಲಸ ಕೂಡ ಒಂದು ವ್ಯಸನ ಆಗಬಹುದು ಅಂತ ಹೇಳಿದ್ರೆ ನಿಮ್ಮ ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗುತ್ತೆ. ಸಮಾಜದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರನ್ನ, ದಿನದ 24 ಗಂಟೆನೂ ದುಡಿಯೋರನ್ನ ಪರಿಶ್ರಮಿಗಳು ಅಂತ ಹೊಗಳ್ತಾರೆ. ಆದರೆ ಆ ಪರಿಶ್ರಮ ಮತ್ತು ವ್ಯಸನದ ನಡುವೆ, ವ್ಯಸನ ಅಂದರೆ ಒಂದು ರೀತಿ ಅಡಿಕ್ಷನ್ ಥರ, ಒಂದು ಅತ್ಯಂತ ಸೂಕ್ಷ್ಮವಾದ ಗೆರೆ ಇದೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಕುಟುಂಬದ ಜವಾಬ್ದಾರಿಗಳನ್ನು ಅಥವಾ ಅದರ ಸಂತೋಷನ ಮತ್ತು ಆರೋಗ್ಯನ, ಸಾಮಾಜಿಕ ಸಂಬಂಧಗಳನ್ನು ಮತ್ತು ತನ್ನ ಸಂತೋಷನ ಬಲಿ ಕೊಟ್ಟು ಕೇವಲ ಕೆಲಸದಲ್ಲೇ ಮುಳುಗಿರ್ತಾನೋ, ಮತ್ತು ಕೆಲಸ ಮಾಡದೇ ಇದ್ದಾಗ ಒಂದು ರೀತಿ ತೀರ ಈ ಅಪರಾಧಿ ಪ್ರಜ್ಞೆ ಅಥವಾ ಆತಂಕಕ್ಕೆ ಒಳಗಾಗ್ತಾನೋ, ಅದನ್ನು ಕೆಲಸದ ವ್ಯಸನ ಅಥವಾ ವರ್ಕೋಹಾಲಿಸಂ ಅಂತ ಹೇಳ್ತೀವಿ. ನೋಡಿ, ಈ ಬೇರೆ ವ್ಯಸನಕ್ಕೂ ಕೆಲಸದ ವ್ಯಸನಕ್ಕೂ ಒಂದು ಮುಖ್ಯವಾದ ವ್ಯತ್ಯಾಸ ಇದೆ. ಬೇರೆ ವ್ಯಸನಗಳನ್ನು ಅಂದರೆ ಕುಡಿತಾ ಇರಬಹುದು, ಧೂಮಪಾನ ಇರಬಹುದು, ನಮ್ಮ ಸಮಾಜ ಕೀಳಾಗಿ ನೋಡುತ್ತೆ. ಆದರೆ ಈ ಕೆಲಸದ ವ್ಯಸನನ, ಯಾರು ಯಾವಾಗಲೂ ಕೆಲಸ ಮಾಡ್ತಿರ್ತಾರೋ, ಅದನ್ನು ಒಂದು ರೀತಿ ಕಾರ್ಪೊರೇಟ್ ಜಗತ್ತು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ ಮತ್ತು ಬದ್ಧತೆ, ಅಪ್ಪ ಎಷ್ಟು ಕಮಿಟ್ಮೆಂಟ್ ಅಪ್ಪ ಇವ್ರಿಗೆ ಅನ್ನೋ ರೀತಿ ಒಂದು ಸುಂದರ ಮುಖವಾಡ ತೊಡಿಸ್ಬಿಟ್ಟು ಗೌರವಿಸುತ್ತೆ. ಇದೇ ಕಾರಣಕ್ಕೆ ಈ ವ್ಯಸನ ತುಂಬ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ಯಾರ್ಯಾರು ವರ್ಕೋಹಾಲಿಕ್ಸ್ ಇವತ್ತು ನಮ್ಮ ಕಾರ್ಯಕ್ರಮ ಕೇಳಿಸ್ಕೊತಾ ಇದ್ದೀರೋ, ಕೆಲಸ ಕೆಲಸ ಅಂತ ಇದ್ದೀರೋ, ಇವತ್ತಾದರೂ ಕೆಲಸನ ಬದಿಗೊತ್ತಿ. ಇವತ್ತು ಭಾನುವಾರ, ಹಾಗಾಗಿ ನಿಮ್ಮವರ ಜೊತೆ, ನಿಮ್ಮ ಕುಟುಂಬದ ಜೊತೆ ನಿಮ್ಮ ಸಮಯನ ಕಳೀರಿ.
1: ನೌಕರಿಗೆ ದಿನ ರಜಾ,

ಸತ್ಯವಾಗ್ಲು ಎಲ್ರಿಗೂ ಒಂದು ರೀತಿ ವಿರಾಮ ಬೇಕು, ಭಾನುವಾರ ರಜಾ ಬೇಕು ಬೇಕು ನಿಜ. ನಮಗೂ ಸ್ವಲ್ಪ ಮಜಾ ಅಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಪುಟಾಣಿ ಮೋನಿಕಾ ದತ್ ಜೊತೆ ಹಾಡಿದ್ರು ಹಲೋ ಡ್ಯಾಡಿ ಚಿತ್ರಕ್ಕಾಗಿ, ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ. ನೋಡಿ, ಈ ಕಾರ್ಪೊರೇಟ್ ಜಗತ್ನಲ್ಲಿ ಈಗ ಮೂನ್ ಲೈಟಿಂಗ್ ಚರ್ಚೆ ಅಂತ. ಏನಪ್ಪ ಇದು ಅಂದರೆ, ಮೂನ್ ಲೈಟ್ ಅಂದರೆ ತಾನು ಕೆಲಸ ಮಾಡ್ತಾ ಮಾಡೋ ಸಂಸ್ಥೆ ಅವಧಿಯ ನಂತರ, ಅಂದರೆ 10-4 ಅಥವಾ 5 ಗಂಟೆವರೆಗೂ, ಸಂಜೆ 5 ಗಂಟೆವರೆಗೂ ಕೆಲಸ ಮಾಡಿದ್ರೆ 5ರ ನಂತರ ಅಥವಾ ನಿಮ್ಮ ರಜಾದಿನದಲ್ಲಿ ಇನ್ನೊಂದು ಸಂಸ್ಥೆಗೆ ರಹಸ್ಯವಾಗಿ ಅಥವಾ

ಒತ್ತುವರಿಯಾಗಿ ಕೆಲಸ ಮಾಡೋದು ಇದ ಮೂನ್ ಲೈಟಿಂಗ್ ಅಂತೆ. ಇದು ಹೆಚ್ಚುತ್ತಾ ಇರೋ ಆರ್ಥಿಕ ಸಮಸ್ಯೆ ಅಥವಾ ಐಷಾರಾಮಿ ಜೀವನ ಶೈಲಿಯ ವ್ಯಾಮೋಹ, ಮಹಾನಗರಗಳ ಈಗ ಉದಾಹರಣೆಗೆ ಬೆಂಗಳೂರೇ ತಗೊಳ್ಳಿ, ದುಬಾರಿ ಜೀವನದ ವೆಚ್ಚ, ಮತ್ತು ಸ್ವಲ್ಪ ಸಮಯದಲ್ಲಿ ನಾನು ಶ್ರೀಮಂತನಾಗಬೇಕು ಅನ್ನೋ ಹಂಬಲ, ಇದೆಲ್ಲ ಈ ಮೂನ್ ಲೈಟಿಂಗ್ ಕಡೆತ ನಮ್ಮ ಯುವ ಪೀಳಿಗೆನ ನೂಕ್ತಾ ಇದೆಯಂತೆ. ಹಗಲು ಒಂದು ಕಂಪ್ನಿಗೆ, ರಾತ್ರಿ ಇನ್ನೊಂದು ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ಗೆ ದುಡಿಯೋ ಯುವಕರು ತಾವು ಗಳಿಸ್ತಾ ಇರೋ ಈ ಹಣದ ಮತ್ತಿನಲ್ಲಿ ತಮಗೆ ಗೊತ್ತಿಲ್ಲದೆ ಇರೋ ಹಾಗೆ ತಮ್ಮ ಅಮೂಲ್ಯವಾದ ಯೌವನವನ್ನು ಮತ್ತು ಆರೋಗ್ಯವನ್ನು ಹರಾಜಿಗಿಡ್ತಾ ಇದ್ದಾರೆ. ದಿನಕ್ಕೆ 14-16 ಗಂಟೆಗಳು ಕಂಪ್ಯೂಟರ್ ಪರದೆ ಮುಂದೆ ಅಥವಾ ತಮ್ಮ ನಿರ್ದಿಷ್ಟ ಕೆಲಸದಲ್ಲಿ ಕಳೆಯೋ ಕೆಲವರ ಜೀವನ ಶೈಲಿ ಅವರನ್ನು ಯಂತ್ರಗಳನ್ನಾಗಿ ಮಾಡ್ತಾ ಇದೆಯೇ ಹೊರತು ಮನುಷ್ಯರನ್ನಾಗಲ್ಲ. ಇನ್ನೊಂದು ಗೀತೆ ನಿಮಗಾಗಿ.

ಬೆಳದಿಂಗಳೇ ಹಾಡನ್ನು ಹಾಡಿದ್ದು ಸಂಜೀತ್ ಹೆಗ್ಡೆ ಮತ್ತು ಸಂಗೀತ ರವೀಂದ್ರನಾಥ್ ಅವರು, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ, ಬನಾರಸ್ ಚಿತ್ರದ ಹಾಡು ಇದಾಗಿತ್ತು.

ಜುಲೈ 5, ಪ್ರತಿ ವರ್ಷ ಜುಲೈ 5 ವರ್ಕೋಹಾಲಿಕ್ಸ್ ಅವರಿಗೆ ಎಚ್ಚರಿಕೆ ನೀಡುತ್ತೇನೆ. ಸಾಕು ಕೆಲಸ, ಸ್ವಲ್ಪ ಈ ಕಡೆ ನೋಡಿ ಅಂತ ಹೇಳುವಂತಹ ದಿನ ಅಂತ ಕೂಡ ಹೇಳಬಹುದು. ನೋಡಿ, ದುಡಿಮೆ ಮತ್ತು ವೈಯಕ್ತಿಕ ಜೀವನದ ಸಮತೋಲನ ಅರ್ಥ ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋ ಪದಗುಚ್ಛ ಇದೆಯಲ್ಲ, ಈ ಪದ ಈ ಕಾರ್ಪೊರೇಟ್ ಪ್ರೆಸೆಂಟೇಷನ್ಗಳಿಗಷ್ಟೇ ಸೀಮಿತವಾಗ್ತಾ ಇದೆ. ಮತ್ತು ನಿಜವಾಗಲೂ ಯುವ ಸಮೂಹ ಅಂದರೆ ನಮ್ಮ ಯುವ ಜನತೆ ಏನಂತಾರೆ, ಒಂದು ಈಗ ತಾನೇ ಓದು ಮುಗಿಸಿ ಕೆಲಸಕ್ಕೆ ಸೇರಿರೋ ಯುವ ಜನತೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಜರ್ಜರಿತವಾಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಒಂದೊಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ. ದುಡಿಮೆ ಅನ್ನೋದೇನಪ್ಪ, ಇದು ನಮ್ಮ ಜೀವನ ಅನ್ನೋ ನದಿ ಅಥವಾ ಸಮುದ್ರ ಅನ್ಕೊಳ್ಳಿ, ಇದನ್ನು ದಾಟಕ್ಕೆ ಇರೋ ಒಂದು ದೋಣಿ ಅಷ್ಟೆ. ಈ ದೋಣಿನೇ ಇಡೀ ನದಿ ಅಥವಾ ಸಮುದ್ರ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ನಾವು ಗಳಿಸೋ ಹಣ, ಅಧಿಕಾರ, ಅಂತಸ್ತು ಎಲ್ಲ ನಮ್ಮ ಬದುಕಿನ ಸಂತೋಷ ಮತ್ತು ಈ ನೆಮ್ಮದಿಗಾಗಿನೇ ಹೊರತು ನಮ್ಮ ನೆಮ್ಮದಿಯನ್ನೇ ಬಲಿ ತಗೊಂಡು ಈ ಗಳಿಸೋ ಯಶಸ್ಸು ಇದೆಯಲ್ಲ, ಅದು ನಿಜವಾದ ಯಶಸ್ಸಲ್ಲ ಅಂತ ಕೂಡ ಹೇಳ್ಬೋದು. ಉದ್ಯೋಗ ಅನ್ನೋದು ನಮ್ಮ ಜೀವನದ ಒಂದು ಭಾಗ ಅಷ್ಟೇ, ಅದೇ ಇಡೀ ಜೀವನ ಅಲ್ಲ. ಈ ಕೆಲಸದ ವ್ಯಸನಿಗಳ ಅಂತಾರಾಷ್ಟ್ರೀಯ ದಿನದ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಸಂಕಲ್ಪ ಮಾಡೋಣ, ದುಡಿಯೋಣ, ಪ್ರಾಮಾಣಿಕವಾಗಿ ಮತ್ತು ಕಷ್ಟಪಟ್ಟು ದುಡಿಯೋಣ. ಆದರೆ ಆ ದುಡಿಮೆ ನಮ್ಮ ನಗು, ನಮ್ಮ ಆರೋಗ್ಯ ಮತ್ತು ನಮ್ಮವ್ರನ್ನ ನಮ್ಮಿಂದ ಕಿತ್ಕೊಳ್ಬಾರ್ದಲ್ವ? ಕೊನೆಯ ಉಸಿರು ಎಳೆಯುವಾಗ ಯಾವುದೇ ಮನುಷ್ಯ ನನ್ನ ಕಚೇರಿಯಲ್ಲಿ ಇನ್ನೊಂದಿಷ್ಟು ಗಂಟೆ ಕೆಲಸ ಮಾಡಬೇಕಾಗಿತ್ತು ಅಂತ ಪಶ್ಚಾತ್ತಾಪ ಪಡೋಲ್ಲ, ಬದಲಿಗೆ ನನ್ನವ್ರಿಗಾಗಿ ಇನ್ನೊಂದಿಷ್ಟು ಸಮಯ ನೀಡಬೇಕಾಗಿತ್ತು ಅಂತಲೇ ಹಂಬಲಿಸ್ತಾನೆ. ಬದುಕನ್ನು ಪ್ರೀತಿಸೋಣ, ಬದುಕಿಗಾಗಿ ಮಾತ್ರ ದುಡಿಯೋಣ.

ವಾಸು ನನ್ನ ಪಕ್ಕ ಕಮರ್ಷಿಯಲ್ ಚಿತ್ರದ ಹಾಡಿದಾಗಿತ್ತು. ಪುನೀತ್ ರಾಜ್ಕುಮಾರ್, ಸಿ ಆರ್ ಬಾಬಿ ಅವರು ಹಾಡಿದರು. ಕಿರಣ್ ಕಾವಿರಪ್ಪ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಈ ಹಾಡಿಗಿತ್ತು. ಸರಿ, ಇಷ್ಟು ಹೊತ್ತು ನಾನು ಹೇಳಿದೆ ಕೆಲಸ ಮುಖ್ಯ ಅಲ್ಲ ಅಂದರೆ, ಕೆಲಸ ಮುಖ್ಯ ಆದರೆ ಕೆಲಸನೇ ಜೀವನ ಅಲ್ಲ, ಕುಟುಂಬಕ್ಕೂ ಎಲ್ರಿಗೂ ಸಮಯ ಕೊಡಿ ಅಂತ. ಹೇಳೋದೇನೋ ಸುಲಭ ಅಪ್ಪ, ನಾವು ಹೇಗೆ ಮಾಡೋದು ಅಂತ ನೀವು ಯೋಚಿಸ್ತಿರ್ಬೋದು. ಹಾಗಾಗಿ ನಿಮಗೊಂದು ಕೆಲವು ಸರಳ ಸೂತ್ರಗಳು ಹೀಗಿದೆ ನೋಡಿ. ಆಗಲೇ ಹೇಳಿದ ಹಾಗೆ ಬದುಕಿಗಾಗಿ ದುಡಿಮೆನೇ ಹೊರತು ದುಡಿಮೆಗಾಗಿ ಬದುಕಲ್ಲ ಅನ್ನೋ ಸತ್ಯನ ನಾವು ಮನಗಾಣಬೇಕಂತೆ. ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳೋಕೆ ಕೆಲವು ಪ್ರಮುಖ ಹೆಜ್ಜೆಗಳನ್ನು ಇಡಲೇಬೇಕಂತೆ. ಅದೇನೆಂದರೆ, ಕೆಲಸದ ಸಮಯ ಮತ್ತು ವೈಯಕ್ತಿಕ ಸಮಯದ ನಡುವೆ ಸ್ಪಷ್ಟವಾದ ಗೆರೆನ ಎಳೆದು ಬಿಡಿ, ಇವತ್ತೇ ಎಳೆದು ಬಿಡಿ. ಕಚೇರಿ ಮುಗಿದ ನಂತರ ಲ್ಯಾಪ್ಟಾಪ್ನ ಮುಚ್ಚಿ ಕುಟುಂಬಕ್ಕೆ ಮತ್ತು ನಿಮ್ಮ ವೈಯಕ್ತಿಕ ಹವ್ಯಾಸಗಳಿಗೆ ಸಮಯ ಮೀಸಲಿಡಬೇಕಂತೆ. ನಿಮ್ಮ ಸಾಮರ್ಥ್ಯನ ಮೀರಿ ಕೆಲಸದ ಜವಾಬ್ದಾರಿಗಳನ್ನು ಹೆಗಲುಗೇರಿಸಿಕೊಳ್ಳಬಾರ್ದಂತೆ. ಯಾರನ್ನೋ ಖುಷಿ ಪಡಿಸೋಕ್ಕೆ, ನಮ್ಮ ಬಾಸ್ ಖುಷಿಪಟ್ಟರೆ ನನಗೆ ಪ್ರಮೋಷನ್ ಸಿಗುತ್ತೆ, ನನಗೆ ಸ್ಯಾಲ್ರಿ ಹೈಕ್ ಆಗುತ್ತೆ ಅನ್ನೋ ಒಂದು ಏನಂತಾರೆ ಆಕಾಂಕ್ಷೆನಲ್ಲಿ ಮಿತಿಮೀರಿದ ಕೆಲಸವನ್ನು ತಲೆ ಮೇಲೆ ಹೊತ್ಕೋಬೇಡಿ. ಸಭ್ಯತೆಯಿಂದನೇ ಹೆಚ್ಚುವರಿ ಕೆಲಸನ ನಿರಾಕರಿಸೋದನ್ನ ರೂಢಿಸ್ಕೋಬೇಕಂತೆ. ಇಲ್ಲ ಅಂತ ಹೇಳೋಕೆ ಮೊದಲು ಕಲಿಬೇಕಂತೆ. ಹಾಗೆ ವಾರಾಂತ್ಯದಲ್ಲಿ ಕನಿಷ್ಠ ಕೆಲವು ಗಂಟೆಗಳ ಕಾಲ ಸಾಮಾಜಿಕ ಜಾಲತಾಣಗಳು ಮತ್ತು ಆಫೀಸ್ ಗ್ರೂಪ್ಗಳೇನಿರುತ್ತೆ, ಈ ವಾಟ್ಸಪ್ ಗ್ರೂಪ್, ಅದರಿಂದ ದೂರ ಇರಬೇಕಂತೆ. ಪ್ರಕೃತಿಯೊಂದಿಗೆ ಸಮಯ ಕಳಿಬೇಕಂತೆ. ಡಿಜಿಟಲ್ ಡಿಟಾಕ್ಸ್ ಮಾಡ್ಕೋಬೇಕಂತೆ. ಜೊತೆಗೆ ಯೋಗ, ಧ್ಯಾನ, ಊಟ, ಸಂಗೀತ ಆಲಿಸೋದು, ವಿವಿಧ ಭಾರತಿ ಕೇಳೋದು, ಪುಸ್ತಕ ಓದೋದು ಮುಂತಾದ ಹವ್ಯಾಸಗಳು ಮೆದುಳಿಗೆ ಚೇತನ ಕೊಡುತ್ತೆ, ಶಕ್ತಿ ಕೊಡುತ್ತೆ. ಆರೋಗ್ಯಕರವಾದ ಹವ್ಯಾಸನ ಬೆಳೆಸ್ಕೋಬೇಕಂತೆ. ನಿಮಗೆ ಒತ್ತಡ ತಡೆಯೋಕೆ ಆಗ್ತಾನೇ ಇಲ್ವಾ, ಆಗ ಯಾವುದೇ ಹಿಂಜರಿಕೆ ಇಲ್ಲದೆ ಮಾನಸಿಕ ಸಮಾಲೋಚಕರನ್ನು ಅಂದರೆ ಕೌನ್ಸಿಲರ್ಸ್ನ ಭೇಟಿಯಾಗಿ ಮಾರ್ಗದರ್ಶನ ಪಡಿಬೋದಂತೆ.

ಹೃದಯ ಶಿವ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತದಲ್ಲಿ ಹೇಮಂತ್ ಹಾಗೂ ಸಂಗಡಿಗರು ಹಾಡಿದ್ರು. ಮುಂಗಾರು ಮಳೆ ಚಿತ್ರದ ಹಾಡನ್ನ ನೀವೀಗ ಕೇಳಿದ್ರಿ. ಸಾಕಷ್ಟು ಮಂದಿ ನಮ್ಮ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ಸಂದೇಶ ಕಳಿಸಿ ಅಂತ ನಾನು ಹೇಳಿದ್ದೆ ನಿಮಗೆ. ನಿಮ್ಮ ಕೆಲಸದ ಬಗ್ಗೆ ಅಥವಾ ನೀವು ವರ್ಕೋಹಾಲಿಕ, ನಿಮ್ಮನೇಲಿ ಯಾರಾದರೂ ಇದ್ದಾರಾ ಅಂತ. ಅದಕ್ಕೂ ಮುಂಚೆ ನಾನು ಇವತ್ತು ಸಾಕು ಪ್ರಾಣಿಗಳ ದಿನ ಅಂತ ಕೂಡ ಹೇಳಿದೆ. ಹಾಗಾಗಿ ಕರಿಬಸಪ್ಪ ಅವರು ನಮಗೆ ಒಂದು ಫೋಟೋ ಕೂಡ ಕಳಿಸ್ಬಿಟ್ಟಿದ್ದಾರೆ. ಅವರು ಹೇಳ್ತಾರೆ, ನಮ್ಮ ಮನೆ ಮುಂದೆ ಮುಂಗುಸಿಗಳಿವೆ, ಅವುಗಳನ್ನು ನಾವು ಸಾಕ್ತಾ ಇಲ್ಲ, ಆದರೆ ದಿನಾಗಲೂ ಆಹಾರ ಅರಸಿ ಬರುತ್ತವೆ, ಅವ್ರಿಗೆ ಅವುಗಳಿಗೆ ಆಹಾರ ನೀಡ್ತೀವಿ. ನನ್ನ ಗಾಳಿ ಧ್ವನಿ ಕೇಳಿದ್ರೆ ಸಾಕು, ಎಲ್ಲಿದ್ದರೂ ಮನೆ ಮುಂದೆ ಬಂದು ಎದ್ದು ನಿಂತು ಆಹಾರ ಕೇಳ್ತವೆ. ದಿನಾಲೂ ಇವುಗಳ ದರ್ಶನ ಭಾಗ್ಯ ನಮಗಿರುತ್ತೆ ಅಂದ್ಬಿಟ್ಟು ಅವ್ರ ಮನೆ ಮುಂದೆ ಮುಂಗುಸಿಗಳು ಆಹಾರ ತಿಂತಾ ಇದೆ. ಒಂದು ಮೂರು ಮುಂಗುಸಿ ಎಷ್ಟು ಚೆನ್ನಾಗಿದೆ ಆ ಫೋಟೋನ ನಮಗೆ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಒಂದು ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಅಂತ ಮಯೂರ ಕೋಟಿ ಜನ್ನಾಪುರದಿಂದ ಹೇಳ್ತಾ ಇದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ನನಗಂತೂ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ಇದರಿಂದ ನಾನು ಏನೇ ತೊಂದರೆ ಬಂದರೂ ಎದುರಿಸೋ ಆರ್ಥಿಕ ಪರಿಸ್ಥಿತಿನ ಹೊಂದಿದ್ದೀನಿ. ಭಾನುವಾರ ನನ್ನ ದಿನ, ಅದನ್ನು ನನ್ನ ಕುಟುಂಬದ ಜೊತೆ ಕಳೆಯೋಕ್ಕೆ ಇಷ್ಟಪಡ್ತೀನಿ ಅಂತ ಸಂದೇಶನ ಕಳಿಸಿದ್ದೀರಾ, ಧನ್ಯವಾದ ನಿಮಗೆ. ಇನ್ನು ಚಂದ್ರಶೇಖರ್ ಅವರು ಮಂಡ್ಯದಿಂದ ಹೇಳ್ತಾ ಇದ್ದಾರೆ, ನಾನು ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇರೋ ಸಲಹೆಗಳು ಅಷ್ಟು ಕಷ್ಟ, ಸ್ವಲ್ಪ ಅದನ್ನು ಏನಂತಾರೆ ರೂಢಿ ಮಾಡ್ಕೊಳ್ಳೋಕ್ಕೆ, ಆದರೂ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಚನಾ ಇವರು ರಾಜನಕುಂಟೆಯಿಂದ ಹೇಳ್ತಾ ಇದ್ದಾರೆ, ನಮ್ಮ ಯಜಮಾನ್ರಿಗಂತೂ ನಾನು ಕಟ್ಟುನಿಟ್ಟಾಗಿ ಹೇಳಿಬಿಟ್ಟಿದ್ದೀನಿ, ನಾನು ಮಕ್ಕಳು ಬೇಕೋ ಇಲ್ಲ ಕೆಲಸ ಬೇಕೋ ಅಂತ. ಹಾಗಾಗಿ ಅವರು ಸ್ವಲ್ಪ ತಮ್ಮ ಕೆಲಸದ ಒತ್ತಡನ ನಮಗೋಸ್ಕರ ದೂರ ಸರಿಸಿದ್ದಾರೆ ಅಂತ. ಇನ್ನು ಯಶವಂತಪುರದಿಂದ ನಯನ ಅವರು ಹೇಳ್ತಾ ಇದ್ದಾರೆ, ನಮ್ಮ ಯಜಮಾನ್ರಿಗೆ ಎರಡೂ ಇಷ್ಟ, ತಮ್ಮ ಕೆಲಸನೂ ಇಷ್ಟ, ಹಾಗೆ ನಾವು ನನ್ನ ಮಕ್ಕಳು ಮನೆ ಎಲ್ಲ ಇಷ್ಟ, ಹಾಗಾಗಿ ಅವರು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದಾರೆ, ಮನೆಯಿಂದನೇ ಕೆಲಸ ಮಾಡೋದನ್ನು ಅವರು ಈ ರೀತಿ ಕೆಲಸ ಮಾಡ್ತಾರೆ. ಹಾಗಾಗಿ ನಮ್ಮ ಜೊತೆನೂ ಸಮಯ ಕಳೀತಾರೆ, ಜೊತೆಗೆ ಕೆಲಸನೂ ಮಾಡ್ತಾರೆ ಅಂತ ಅವರು ಸಂದೇಶನ ಕಳಿಸಿದ್ದಾರೆ. ಉಷಾ ಗೋಪಾಲ್ ಕತ್ರಗುಪ್ಪೆಯಿಂದ ಹೇಳ್ತಾ ಇದ್ದಾರೆ, ಪ್ರತಿದಿನ ವಿವಿಧ ಭಾರತಿ ಕಾರ್ಯಕ್ರಮ ಕೇಳಿ ಕೇಳಿ ನನ್ನ ಆರೋಗ್ಯ ಸುಧಾರಿಸ್ತಾ ಇದೆ. ನನ್ನ ಡಾಕ್ಟರ್ ಇದನ್ನೇ ಹೇಳ್ತಾ ಇದ್ದಾರೆ, ಬಹಳ ಧನ್ಯವಾದಗಳು ನಿಮಗೆ ಅಂತ ಹೇಳಿದ್ದೀರಾ. ನಿಮ್ಮ ಸಂದೇಶ ನೋಡಿ ನಿಜವಾಗ್ಲೂ ಖುಷಿಯಾಗುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರು ಯಾವಾಗಲೂ ಅವ್ರ ಕೆಲಸದ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಂತ ಲೀಲಾ ಬೇಗೂರ್ ಅವರು ಬೇಜಾರಿಂದ ಹೇಳಿದ್ದಾರೆ. ಅಲ್ವಾ ರೀ, ಸ್ವಲ್ಪ ಹೇಳಿ ಅವ್ರಿಗೆ ಕೆಲಸನ ದೂರ ಇಟ್ಟು ವಿವಿಧ ಭಾರತಿ ಕೇಳೋಕ್ಕೆ. ಇನ್ನು ನೋಡಿ, ಈ ವರ್ಕಿಂದ ವರ್ಕ್ ಕೆಲಸ ಇರಬೇಕು, ಅತಿಯಾದ ಕೆಲಸದಿಂದ

ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅಂತ. ಯಾವಾಗಲೂ ಕೆಲಸದ ಯೋಚನೆಯಲ್ಲೇ ಇರೋದ್ರಿಂದ ಮೆದುಳಿಗೆ ವಿಶ್ರಾಂತಿ ಇರೋದಿಲ್ವಂತೆ. ನಾಳೆ ಏನಾಗುತ್ತೋ, ನನ್ನ ಕೆಲಸ ಹೋಗಬಹುದೋ ಏನೋ, ಇನ್ನು ನನ್ನ ಕಾರ್ಯಕ್ಷಮತೆ ಸಾಲದೇನೋ ಅನ್ನೋ ನಿರಂತರ ಆತಂಕ ಇದು ಕೊನೆಗೆ ತೀವ್ರ ಖಿನ್ನತೆಗೆ ನಮ್ಮನ್ನು ದೂಡುತ್ತಂತೆ. ಭಾನುವಾರ ಸಂಜೆ ಆಗ್ತಾ ಇದ್ದ ಹಾಗೆ ಸೋಮವಾರ ಕಚೇರಿಯ ನೆನಪು ಕಾಡು ಸಂಡೇ ನೈಟ್ ಬ್ಲೂ ಸಿಂಡ್ರೋಮ್ ಅಂತ ಏನು ಹೇಳ್ತೀವಿ ಬಹುತೇಕ ಯುವಕರ ಸಮಸ್ಯೆ ಇದಾಗಿದೆಯಂತೆ. ಇನ್ನು ನಿದ್ರಾಹೀನತೆ ಅಂತೆ, ಅಂದರೆ ಈ ಸ್ಮಾರ್ಟ್ಫೋನ್ ಮತ್ತು ಲ್ಯಾಪ್ಟಾಪ್ಗಳ ಅತಿಯಾದ ಬಳಕೆಯಿಂದ ತಡರಾತ್ರಿವರೆಗೂ ಇಮೇಲ್ಗಳಿಗೆ ಉತ್ತರಿಸೋ ಅಭ್ಯಾಸ ಬಂದ್ಬಿಟ್ಟಿದೆಯಂತೆ. ಮೆದುಳು ನಿರಂತರವಾಗಿ ಜಾಗೃತ ಸ್ಥಿತಿಯಲ್ಲಿರೋದ್ರಿಂದ ಗಾಢ ನಿದ್ರೆ ಅನ್ನೋದು ಇವಾಗ ಕಡಿಮೆ ಆಗ್ತಾ ಇದೆಯಂತೆ. ನಿದ್ರಾಹೀನತೆ ಹಾರ್ಮೋನ್ಗಳ ಏರುಪೇರಿಗೂ ಕಾರಣ ಆಗ್ತಾ ಇದೆ. ಕೋಪ, ಕಿರಿಕಿರಿ, ಹತಾಶೆಯನ್ನ ಇದು ಹೆಚ್ಚು ಮಾಡ್ತಾ ಇದೆ. ಇನ್ನೂ ಏನೆಲ್ಲ ಇದೆ ಇದರಿಂದ ಅಂತ ನೋಡೋಣ. ಅದಕ್ಕೂ ಮುಂಚೆ ಇದೊಂದು ಹಾಡು ನಿಮಗಾಗಿ.

ಮಿಲನ ಚಿತ್ರದ ಹಾಡನ್ನು ಕೇಳಿದ್ರಿ. ಕುನಾಲ್ ಗಾಂಜವಾಲ ಅವರು ಹಾಡಿದರು. ಮನುಮೂರ್ತಿಯವರ ಸಂಗೀತ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಈ ಹಾಡಿಗಿತ್ತು. ಇನ್ನು ಕಳೆದು ಹೋಗ್ತಾ ಇರೋ ಸಂಬಂಧಗಳು ಅಂದರೆ, ಮನುಷ್ಯ ಮೂಲತಃ ಸಮಾಜ ಜೀವಿ. ಕುಟುಂಬದ ಜೊತೆ ಮತ್ತು ಸುತ್ತಮುತ್ತಲಿನ ಜೊತೆ ಪ್ರೀತಿ, ವಿಶ್ವಾಸ, ಮಾತುಕತೆ ಅವನ ಮಾನಸಿಕ ಆರೋಗ್ಯಕ್ಕೆ ಬೇಕು. ಆದರೆ ಕೆಲಸದ ವ್ಯಸನಿಗಳಿಗೆ ಕುಟುಂಬದ ಜೊತೆ, ಸ್ನೇಹಿತರ ಜೊತೆ ಕಳೆಯೋಕ್ಕೆ ಸಮಯ ಇರೋದಿಲ್ಲ. ಹೆತ್ತವರು, ಸಂಗಾತಿ, ಮಕ್ಕಳೊಂದಿಗೆ ಗುಣಮಟ್ಟದ ಸಮಯನ ಕಳೆಯದಿದ್ದಾಗ ಸಂಬಂಧಗಳಲ್ಲಿ ಬಿರುಕು ಮೂಡುತ್ತೆ, ಒಂಟಿತನ ಕಾಡುತ್ತೆ. ಇದೇ ಅನೇಕ ಮಾನಸಿಕ ಕಾಯಿಲೆಗಳ ಮೂಲ ಆಗುತ್ತೆ. ಇನ್ನು ಮಾನಸಿಕ ಒತ್ತಡನೇ ಕ್ರಮೇಣ ದೈಹಿಕ ಕಾಯಿಲೆಗಳ ರೂಪ ಪಡೆಯುತ್ತೆ. ಅತಿ ಕಡಿಮೆ ವಯಸ್ಸಲ್ಲಿ ರಕ್ತದೊತ್ತಡ, ಮಧುಮೇಹ, ಹೃದಯಾಘಾತ ಮತ್ತು ಬೆನ್ನು ನೋವಿನಂತಹ ಸಮಸ್ಯೆಗಳು ಈ ಕಾರ್ಪೊರೇಟ್ ಯುವ ಪೀಳಿಗೆನ ಕಾಡ್ತಾ ಇದೆ. ದೇಹವೇ ದೇಗುಲ ಅಂತಾರೆ, ಆದರೆ ಆ ದೇಗುಲವನ್ನೇ ಕಡೆಗಣಿಸಿ ಮಾಡೋ ದುಡಿಮೆ ಯಾವ ಪುರುಷಾರ್ಥಕ್ಕಾಗಿ ಅಲ್ವಾ ಅಂತ ಅನಿಸೆ ಅನಿಸುತ್ತೆ. ನೋಡಿ, ದುಡಿಯೋದು ನಮ್ಮ ಕರ್ತವ್ಯ, ಆದರೆ ನಗುವುದು, ವಿಶ್ರಾಂತಿ ಪಡೆಯೋದು, ಕುಟುಂಬದೊಂದಿಗೆ ಸಮಯ ಕಳೆಯೋದು ಕೂಡ ಅಷ್ಟೇ ಮುಖ್ಯ. ಕೆಲಸದಲ್ಲಿ ಯಶಸ್ಸು ಗಳಿಸೋದ್ರ ಜೊತೆ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಸವಿಯೋಣ. ನಿಮ್ಮೆಲ್ರಿಗೂ ವಿಶ್ವ ವೃತ್ತಿ ವ್ಯಸನಿಗಳ ವರ್ಕೋಹಾಲಿಕ್ಸ್ ದಿನದ ಶುಭಾಶಯಗಳು. ಇನ್ನು ನಾನು ನನ್ನ ಆಫೀಸ್ ಕೆಲಸ, ಮನೆ ಕೆಲಸ ಎರಡನ್ನೂ ಇಷ್ಟಪಟ್ಟು ಮಾಡ್ತೀನಿ. ಹಾಗಾಗಿ ನನಗೆ ಕೆಲಸ ಅಂದರೆ ತುಂಬ ಇಷ್ಟ ಅಂತ ಬೆಳಗಾವಿಯಿಂದ ಅಭಿಷೇಕ್ ಕಾಶಿನಾಥ್ ಶಿಲ್ಪ ಅವರ ಅಭಿಪ್ರಾಯ. ಇನ್ನು ವರ್ಕ್ ಅಡಿಕ್ಟ್ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದೀನಿ. ಏನು ಮಾಡೋದು, ಈಗಿನ ಮಕ್ಕಳು ದುಡಿಯೋದಿಲ್ಲ, ಅದಕ್ಕಾಗಿ ನಾವು ದುಡಿಲೇಬೇಕಾಗಿದೆ. ಒಳ್ಳೆಯ ಹಾಡುಗಳು ಅಂತ ನಮಗೆ ವೆಂಕಟೇಶ್ ತೂಬಿನಕೆರೆ ಮಂಡ್ಯದಿಂದ ಹೇಳ್ತಾ ಇದ್ದಾರೆ. ನಾನು 40 ವರ್ಷಗಳ ಕಾಲ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡಿದೆ. ಈಗ ನನಗೆ 66 ವರ್ಷ. 62ನೇ ವರ್ಷದಲ್ಲಿ ಶಾಪ್ ಕ್ಲೋಸ್ ಮಾಡಿದ್ದೀನಿ. ಈಗ ನಾನು, ನನ್ನ ಸಂಗಾತಿ ಇಬ್ಬರು ಕೂಡಿ 12 ಜ್ಯೋತಿರ್ಲಿಂಗ ಮತ್ತು 4 ಧಾಮ್ ಪ್ರವಾಸ ಮಾಡಿ ನನ್ನ ಸಂಸಾರ ತುಂಬ ಖುಷಿಯಿಂದ ಕಳೀತಾ ಇದ್ದೀನಿ ಅಂತ ತಮ್ಮ ಖುಷಿನ ಹಂಚಿಕೊಂಡಿದ್ದಾರೆ. ಇವರ ಹೆಸರು ಬಂದಿದೆ, ಆದರೆ ದೇ ಕುತೋಲೆ ಅಂತ ಅವರ ಸಂಖ್ಯೆಯಲ್ಲಿ ಅವರ ಹೆಸರು ಬಂದಿದೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಕ್ಕಾಗಿ ಸ್ನೇಹಿತರೆ. ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಇನ್ನು ಕೆಲವೇ ಹೊತ್ತಲ್ಲಿ ಅಂದರೆ 10 ಗಂಟೆಗೆ ಹಳೆಯ ಚಿತ್ರಗೀತೆಗಳು ಪ್ರಸಾರ ಆಗುತ್ತೆ, 10:02. ನಿಮ್ಮೆಲ್ರಿಗೂ ನಮ್ಮ ಕಾರ್ಯಕ್ರಮ ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತಾ ಇಂದಿನ ದಿನದ ವಿಶೇಷತೆಯ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದ ಆವರಣದಲ್ಲಿ 14 ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆಯನ್ನು ಇಂದು ಬೆಳಗ್ಗೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅನಾವರಣಗೊಳಿಸಲಿದ್ದಾರೆ. ಬಳಿಕ ಸಭಾ ಕಾರ್ಯಕ್ರಮ ಜರುಗಲಿದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟನೆ ಮಾಡಲಿದ್ದಾರೆ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಮತದಾರರ ಸೌಲಭ್ಯ ಕೇಂದ್ರಗಳು ಮತ್ತು ಬಿಎಲ್ಒ ಸೌಲಭ್ಯ ಕೇಂದ್ರಗಳ ವಿವರಗಳನ್ನು ಪ್ರಕಟಿಸಲಾಗಿದೆ. ceo.karnataka.gov.in/vfc/details/

ಮೂಲಕ ಎಲ್ಲ ಮತದಾರರು ಈ ಸೌಲಭ್ಯ ಕೇಂದ್ರಗಳ ಪ್ರಯೋಜನ ಪಡೆದು ಗಣತಿ ನಮೂನೆಗಳನ್ನು ಸರಿಯಾಗಿ ಭರ್ತಿ ಮಾಡಿ ಎಸ್ಐಆರ್ 2026 ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗಿಯಾಗುವಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವಿಶೇಷ ಆಯುಕ್ತರು ಮನವಿ ಮಾಡಿದ್ದಾರೆ. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದಂತಹ ಅಮಾನವೀಯ ಘಟನೆಗೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದಡಿಯಲ್ಲಿ ನಡೆದ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ಜಮ್ಮುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಇಂದು ಮಾಜಿ ಕೇಂದ್ರ ಸಚಿವ ದಿವಂಗತ ರಾಮ್ವಿಲಾಸ್ ಪಾಸ್ವಾನ್ ಅವರ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ರಾಜನಾಥ್ ಸಿಂಗ್ ರಾಮ್ವಿಲಾಸ್ ಪಾಸ್ವಾನ್ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಸಾಮಾಜಿಕ ನ್ಯಾಯ, ವಂಚಿತ ಸಮುದಾಯಗಳ ಹಕ್ಕುಗಳಿಗಾಗಿ ಹಾಗೆಯೇ ಹೋರಾಟಕ್ಕಾಗಿ ಸಮರ್ಪಿಸಿದ್ದರು ಎಂದು ಸ್ಮರಿಸಿದ್ದಾರೆ. ಛತ್ತೀಸ್ಗಢದ ಖ್ಯಾತ ಪಂಡವಾನಿ ಜಾನಪದ ಗಾಯಕಿ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನಾಬಾಯಿ ಅವರು ಇಂದು ಮುಂಜಾನೆ ರಾಯ್ಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನ ಮಹಿಳಾ ಸಿಂಗಲ್ಸ್ನಲ್ಲಿ ಬೆಲ್ಜಿಯಂನ ಎಲಿಸ್ ಮೆರ್ಟೆಸ್ ಮೂರನೇ ಸುತ್ತಿನಲ್ಲಿ ಎರಡನೇ ಶ್ರೇಯಾಂಕಿತ ಕಜಕಿಸ್ತಾನದ ಎಲೆನಾ ರೈಬಾಕಿನಾ ಅವರನ್ನ 7-6, 6-1 ಸೆಟ್ಗಳಿಂದ ಮಣಿಸಿ 16 ಘಟ್ಟಕ್ಕೆ ಲಗ್ಗೆಯಿಟ್ಟಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳನ್ನು 11 ಗಂಟೆಗೆ ಕೇಳಲಿದ್ದೀರಿ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸಮಯ 10:03 ಆಗಿದೆ. ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭಿಸೋಣ. ನಿಮ್ಮೆಲ್ಲರಿಗೂ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮೊದಲನೇ ಗೀತೆ

ಆಹಾ ಆಹಾ ಇದೇನು ನಡೆ, ಓಹೋ ಓಹೋ ಥಳುಕು ನಡೆ, ಆಹಾ ಆಹಾ ಇದೇನು ನಡೆ, ಓಹೋ ಓಹೋ ಥಳುಕು ನಡೆ.

ಥಳುಕು ನಡೆ ಏನಪ್ಪ ಹಂಗಂದ್ರೆ ಆರ್ ಎನ್ ಜಿ ಗೋಪಾಲ್ ಅವ್ರು ಬರೆದಿದ್ರಿ ಹಾಡನ್ನ. ಟಿ ಜಿ ರಿಂಗಪ್ಪ ಅವ್ರ ಸಂಗೀತದಲ್ಲಿ ಪಿ ವಿ ಶ್ರೀನಿವಾಸ್ ಅವ್ರು ಹಾಡಿದ್ರು. ಧೂಮಕೇತು ಚಿತ್ರದ ಹಾಡನ್ನ ನೀವಿದೀಗ ಕೇಳಿದ್ದು.

0: ಎಂಥ ಅದ್ಭುತವಾದ ಆಲೋಚನೆ ಅಲ್ವಾ, ಕಲ್ಪನೆ. ಲೋಕ ಎಲ್ಲ ಪೂಜಾ ಮಂದಿರ, ಇದನ್ನ ನಾವು ಕಸದ ಕೊಪ್ಪೆ ಮಾಡ್ತಾ ಇದ್ವಿ, ಅದನ್ನ ಮಾಡಬಾರ್ದಲ್ವಾ? ಪ್ಲಾಸ್ಟಿಕ್ಕಿಂದ ತುಂಬುತ್ತಾ ಇದ್ದೀವಿ ನಮ್ಮ ಲೋಕನ, ಹೇಳಕ್ಕೆ ಬೇಜಾರಾಗುತ್ತೆ. ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮನ ಕೇಳಿಸ್ಕೊತಾ ಇದ್ದೀರಾ. ದೇವರ ಕೊಟ್ಟ ತಂಗಿ ಚಿತ್ರದ ಹಾಡಿದಾಗಿತ್ತು, ಪಿ ವಿ ಶ್ರೀನಿವಾಸ್ ಅವರು ಹಾಡಿದ್ರು, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ.
1: ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ ಸುವಿ

ಮಹಾತ್ಯಾಗ ಚಿತ್ರದ ಹಾಡು ಕೇಳಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರು ಹಾಡಿದ್ರು. ವಿಜಯ ನರಸಿಂಹ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ

ಸಿ ಅಶ್ವಥ್ ಅವರು ತಮ್ಮದೇ ಶೈಲಿಯ ಆಲಾಪನೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಕೈಯಲ್ಲಿ ಹಾಡಿಸಿದ್ರಲ್ವ, ಇದು ಅವ್ರದ್ದೇ ಸಂಗೀತದಾಗಿತ್ತು ಹಾಡು. ಅಶ್ವಥ್ ಅವರ ಛಾಪು ಕೊನೆಯ ಆಲಾಪನೆ ನನಗೆ ಕಾಣಿಸ್ತು, ಸ್ಪಂದನ ಚಿತ್ರದ ಹಾಡಿದಾಗಿತ್ತು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ರ ಒಂದು ರಚನೆಯನ್ನು ಈ ಚಿತ್ರಕ್ಕಾಗಿ ಅಳವಡಿಸ್ಕೊಂಡಿದ್ರು.

ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಸಮಯ ಆಗಲೇ ಇನ್ನೇನು 10:30 ಆಗ್ತಾ ಇದೆ. ಸಣ್ಣ ಜಾಹೀರಾತುಗಳ ವಿರಾಮ ಇರುತ್ತೆ. ಇದಾದ ನಂತರ 11:00 ನಿಮ್ಮೆಲ್ಲರ ಮೆಚ್ಚಿನ ಹಳೆಯ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

0: ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಹಳೆಯ ಚಿತ್ರಗೀತೆಗಳು ಇನ್ನೀಗ ಮುಂದುವರಿಯಲಿದೆ. ಬನ್ನಿ ಮುಂದಿನ ಗೀತೆ ನಿಮಗಾಗಿ.
2: ಕೃಷ್ಣಸ್ವಾಮಿ, ರಾಮಸ್ವಾಮಿ, ಯು ಮಸ್ಟ್ ಒಬೇ ಮೀ, ಫಾಲೋ ಮೀ. ಕೃಷ್ಣಸ್ವಾಮಿ,
3: ಯೆಸ್ ಮೇಡಂ.

ಕಿಲಾಡಿ ಜೋಡಿ ಚಿತ್ರದ ಹಾಡು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ. ಮುಂದಿನ ಗೀತೆ ತಾಯಿಯ ನುಡಿ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ದಾರೆ. ಸತ್ಯಂ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ ಈ ಹಾಡಿಗಿದೆ.

ಅನುರಕ್ತಿ ಚಿತ್ರದ ಹಾಡಿದಾಗಿತ್ತು. ಪಿ ಸುಶೀಲ ಮತ್ತು ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರು. ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಶ್ವಥ್ ವೈದ್ಯ ಅವರ ಸಂಗೀತ ಈ ಹಾಡಿಗಿತ್ತು. ಜನ್ಮ ಜನ್ಮದ ಅನುಬಂಧ ಚಿತ್ರದ ಹಾಡನ್ನು ಕೇಳೋಣ. ಚಿ ಉದಯಶಂಕರ್ ಅವರ ರಚನೆ, ಇಳೆಯರಾಜ ಅವರ ಸಂಗೀತದಲ್ಲಿ ಸುಲೋಚನಾ ಅವರು ಹಾಡಿದ್ದಾರೆ.

ಗಂಧರ್ವಗಿರಿ ಚಿತ್ರದ ಹಾಡನ್ನು ಕೇಳಿದ್ರೆ ಎಸ್ ಜಾನಕಿ ಅವರು ಹಾಡಿದ್ರು, ಆರತಿಯವ್ರಿಗೋಸ್ಕರ ವಿಜಯ ನರಸಿಂಹ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ. ಮುಂದಿನ ಹಾಡು ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರು ಹಾಡಿದ್ದಾರೆ, ಜಯಚಂದ್ರನ್ ಅವರು ಹಾಡಿದ್ದಾರೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ ಅಂದದ ರಮಣೆ ಚಿತ್ರದ್ದು. ಈ ಹಾಡಿನೊಂದಿಗೆ ಇವತ್ತಿನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. ಬಹಳಷ್ಟು ಮಂದಿ ಕೇಳುಗರು ಸಂದೇಶನ ಕಳಿಸಿದ್ದೀರಾ, ಸಂದೇಶ ಕಳಿಸಿದಂತಹ ಹಾಗೆ ಕಾರ್ಯಕ್ರಮ ಕೇಳಿಸ್ಕೊಂಡ ಎಲ್ಲರಿಗೂ ಧನ್ಯವಾದಗಳು. ಬೆಳಗಿನ ನಮ್ಮ ಕಾರ್ಯಕ್ರಮಗಳನ್ನು ಹಾಡುಗಳನ್ನು ಕೇಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಹಳೆಯ ಚಿತ್ರಗೀತೆಗಳ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮೆಲ್ಲರ ಭೇಟಿಗಾಗಿ ಕಾಯ್ತಾ ಇರ್ತೀನಿ. ಮುಂದಿನ ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಸುಬ್ರಹ್ಮಣ್ಯಂ ಅವರು ತಯಾರಾಗಿದ್ದಾರೆ, ಬನ್ನಿ ಅವರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮನ ಈ ಹಾಡಿನೊಂದಿಗೆ ಮುಗಿಸೋಣ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಭೋವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಪ್ರಧಾನಿಯವರು ಅಧ್ಯಕ್ಷ ಪ್ರಭೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದು, ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲನೆ ಮಾಡಲಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆಯ ಅಂತಿಮ ಹಂತದಲ್ಲಿದ್ದು, ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವಂತಹ ಮತದಾರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿಗಳ ಉಲ್ಲಂಘನೆಯಾಗುತ್ತಿದ್ದು, ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇಟಲಿಯ ಸಹಯೋಗದಲ್ಲಿ ಬೆಂಗಳೂರಿನ ರಾಷ್ಟೀಯ ಕಲಾ ಗ್ಯಾಲರಿಯಲ್ಲಿ ಆಗಸ್ಟ್ 19ರಿಂದ ಸೆಪ್ಟೆಂಬರ್ 29ರವರೆಗೆ ಅಂತಾರಾಷ್ಟೀಯ ಕಲಾ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ರಾಮ್ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಮಳೆಗಾಲದಲ್ಲಿ ಗುಡ್ಡದ ಮೇಲಿನ ಕಲ್ಲು ಮಣ್ಣು ಕೆಳಕ್ಕೆ ಬಿಡುವ ಅಪಾಯ ಇರುವುದರಿಂದ ವಾಹನ ಸಂಚಾರ ಸುರಕ್ಷತೆಯ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ಕಾರವಾರ ಬಳಿಯ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಏಕಮುಖ ಸಂಚಾರಕ್ಕೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಆದೇಶ ನೀಡಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಫೈನಲ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8ಗಂಟೆಗೆ ಆರಂಭವಾಗಲಿದೆ. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸೆರ್ಬಿಯಾದ ನೊವಾಕ್ ಜೊಕೊವಿಕ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರನ್ನು ಜಪಾನ್ನ ಶಿಂಟಾರೋ ಮೊಚೆಜುಕಿಯನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ, ಸುದ್ದಿ ಮುಖ್ಯಾಂಶಗಳು 1ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

11:40 ಭಾನುವಾರದ ಬೆಳಗಿನ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ನಾನಿದ್ದೇನೆ, ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಕೇಳ್ತಾ ಇದ್ರೆ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಭಾನುವಾರ ಅಂದರೆ ಹಾಗೆ ಏನೋ ಒಂಥರ ಸವಿಸವಿಯಾದ ಅನುಭವ, ಏನೋ ನೆಮ್ಮದಿ, ಏನೋ ನಿರಾಳತೆ. ವಾರದ ಜಂಜಾಟಕ್ಕೆ ಒಂದು ದಿನ ರಜೆ, ಅದು ಭಾರಿ. ಈಗ ಒಂದಿಷ್ಟು ಸುಮಧುರವಾದ ಗೀತೆಗಳೊಂದಿಗೆ ಹಾಗೆ ಮುಂದುವರಿತಾ ಸಾಗುವ, ಕೇಳ್ತಾ ಇರಿ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.

ಮೂಡಿಬಂದಗೆ ತೇರಾಣಧೀರ ಚಿತ್ತದಾಗಿದ್ದು ಪಿ ಸುಶೀಲಾ ಮತ್ತು ರಮೇಶ್ ಧ್ವನಿಯಾಗಿದ್ದರು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತಿತ್ತು. ಭಾನುವಾರದ ಮುಂಜಾನೆಯ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಸಾಕ್ತಾ ಇದ್ದೇವೆ ಸ್ನೇಹಿತರೆ. 12 ಗಂಟೆಯಿಂದ 1 ಗಂಟೆಯವರೆಗೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಈ ದಿನ ಭಾನುವಾರ ಮಕ್ಕಳಿಗಾಗಿ ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ಮಕ್ಕಳು ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಬೇಕಾದ ಸಂಖ್ಯೆ 0802-22-63-927. ಸಂಖ್ಯೆ ಮತ್ತೊಮ್ಮೆ 0802-22-63-927. ಈ ಸಂಖ್ಯೆಗೆ ನಿಮ್ಮ ಮೊಬೈಲ್ನಿಂದ ಕರೆ ಮಾಡಬಹುದು. ಹಾಗೆ ಸ್ಥಿರ ದೂರವಾಣಿ ಲ್ಯಾಂಡ್ಲೈನಿಂದ ಫೋನ್ ಮಾಡೋದಾದರೆ 0802 ಬೇಕಾಗಲ್ಲ, 2226-63-927 ಈ ಸಂಖ್ಯೆಯಿಂದ ಮಕ್ಕಳು ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಬಹುದು. ಸಾಗುವ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ

0: ವಾಟ್ಸಪ್ ಫ್ರೆಂಡ್ಶಿಪ್.
1: ಲೋಕಲ್ ಟ್ರೈನ್ ಚಿತ್ರದ ಗೀತೆ ಪ್ರಸಾರವಾಯಿತು. ಅನಿರುದ್ಧ ಶಾಸ್ತ್ರಿ ಮತ್ತು ಶ್ರುತಿಯವರ ಧ್ವನಿಯಲ್ಲಿತ್ತು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು.

0: 91.9 FM.
1: ಏನಿದೆ ಅಂಕಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ ಯಾರ್ದು?
2: ನಂದೆ ಸರ್, ಯುಗಾದಿ ಹಬ್ಬದ ದಿನ ಒಂದು ಹೊತ್ತಲ್ಲಿ ಪೇಪರ್ ಸಿಗಲಿ ಸರ್, ಕತ್ಲಲ್ಲಿ ಗೆಜ್ಬಿಟ್ಟೆ ಸರ್.
1: ಬೆಲ್ಲದಂತೆ ಕರಗಲಿ ಹೃದಯ, ನಿತ್ಯದ ಬೇವಿನ ಬೇಗೆಗೆ ಭೇಷ್ ಶಾಬಾಷ್. ನೋಡಿ, ಕಾವ್ಯ ಸ್ಫುರಣ ಆಗೋದಕ್ಕೆ ಕಾಲಮಿತಿ ದಿನಮಾನ ಅಂತ ಇರೋದಿಲ್ಲ. ಕಾವ್ಯ ಸೃಷ್ಟಿಯೇ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರ ಆಗುವಂತದ್ದು. ಈ ವಯಸ್ಸಿಗೆ ಎಂಥ ವಾಗ್ಧೋರಣೆ, ಮೆಚ್ಚತಕ್ಕದ್ದೇ.
3: ನಾನು ಕನ್ನಡ ಕಲಾಬಂಧು ಸುಚೇಂದ್ರ ಪ್ರಸಾದ. ಅಸಂಖ್ಯರ ಹಾಗೆ ನಾನು ವಿವಿಧ ಭಾರತಿ ನಿತ್ಯ ಕೇಳುಗ. ಕೃತ್ರಿಮ ಕೃತಕ ರಹಿತ ಸಂಬದ್ಧ ಕಾರ್ಯಕ್ರಮ ಗುಚ್ಛದ ಪ್ರಸರಣಕ್ಕೆ ಸೂಕ್ತ ವೇದಿಕೆ ಅನ್ನೋ ಕಾರಣಕ್ಕೆ ವಿವಿಧ ಭಾರತಿ ನನಗೆ ಅಚ್ಚುಮೆಚ್ಚು. ನಿತ್ಯ ಕೇಳ್ತಿರೋಣ ವಿವಿಧ ಭಾರತಿ.
4: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ. ಏನು ಇಂಚರ, ಏನು ಸುಂದರ ನಾದ ಮಕರಂದ.
5: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
6: ಅರೆ ಮೋಹನ್ ಭಾಯಿ, काफी बिजी लग रहे हो.
7: मैं सोच रहा हूँ कि बिजनेस शुरू करूँ. एक एजेंट ने कहा कि मुद्रा लोन जल्दी सैंक्शन करवा देगा, बस प्रोसेसिंग फीस और लीगल फीस देनी होगी. पेमेंट लिंक भी भेजा है.
8: अरे मोहन भाई, प्रधानमंत्री मुद्रा योजना में कोई एजेंट नहीं होता है. धोखेबाज नकली वेबसाइट, सैंक्शन लेटर्स और दस्तखत से लोगों को फंसाते हैं.
7: सच?
8: सीधा बैंक या वित्त संस्था में जाओ या सरकारी वेबसाइट से लोन अप्लाई करो. सतर्क रहें और ऑनलाइन ठगों से बचें.
7: समझ गया.
9: 11:30 ಕಲಾಭಾರತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಯಾರಿರ್ಬೋದು ಜೊತೆಯಲ್ಲಿ, ಯೋಚನೆ ಮಾಡ್ತೀರಾ?

ಕೊಡಲೇಬೇಕು ಬಿಡಿ, ಕೊಡಲೇಬೇಕು, ಖಂಡಿತ ಕೊಡಬೇಕು. ಯಾರಿಗೆ ಅಂತ ಹೇಳ್ತೀರಾ? ಜಗದಂಬಿಕಾ ಹಂಸವೇಣಿ ಅವರು ಊಹೆ ಮಾಡೇ ಬಿಟ್ಟರು. ಇವತ್ತಿನ ಕಲಾಭಾರತೀಯ ತಾರೆ ರಾಜ್ಭಿ ಶೆಟ್ಟಿ ಇರಬಹುದಾ ಅಂಥೇಳಿ, ಯಾಕೆ ಇರಬಹುದಾ ಅಂಥೇಳಿ ಅನುಮಾನ ಹೇಳ್ತೀರಾ? ಅವರೇ ಇವತ್ತಿನ ಕಲಾಭಾರತೀಯ ತಾರೆ, ಕನ್ನಡ ಚಿತ್ರರಂಗದ ಹೆಸರಾಂತ ನಟ, ನಿರ್ದೇಶಕ, ಬರಹಗಾರ. ಜುಲೈ 5 1987 ಜನಿಸಿದ್ರು. ಇವತ್ತವರ ಬರ್ಡೇ. ಹಾಗಾಗಿ ಇವತ್ತಿನ ಕಲಾಭಾರತೀಯ ತಾರೆ ಇವತ್ತು ರಾಜ್ಭಿ ಶೆಟ್ಟಿಯವರು. ತಮ್ಮ ವಿಭಿನ್ನ ಕಥೆ ಮತ್ತು ನೈಜ ನಟನೆಯ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡಿದಂತಹ ಕಲಾವಿದ. ಒಂದು ಮುಟ್ಟೆಯ ಕಥೆ ಚಿತ್ರದ ಮೂಲಕ ನಿರ್ದೇಶಕರಾಗಿ ನಟರಾಗಿ ಪಾದಾರ್ಪಣೆ ಮಾಡಿದ್ರು ರಾಜ್ಭಿ ಶೆಟ್ಟಿಯವರು.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಕಲಾಭಾರತಿಯ ತಾರೆ ರಾಜ್ ಬಿ ಶೆಟ್ಟಿ ಅವರು. 5 ಜುಲೈ ಇವರ ಜನನವಾಗುತ್ತೆ. 1987 ಒಬ್ಬ ಭಾರತೀಯ ನಟ, ನಿರ್ದೇಶಕ, ಚಿತ್ರ ಕಥೆಗಾರ, ನಿರ್ಮಾಪಕ, ಚಲನಚಿತ್ರ ನಿರ್ಮಾಪಕ. ಪ್ರಾಥಮಿಕವಾಗಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾರೆ, ಹಾಗೆ ಮಲಯಾಳಂ ಚಲನಚಿತ್ರಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಮತ್ತೆ ಅವರ ಲೈಟರ್ ಬುದ್ಧ ಫಿಲಂ ಎಂಬ ನಿರ್ಮಾಣ ಸಂಸ್ಥೆಯನ್ನು ಕೂಡ ಹೊಂದಿದ್ದಾರೆ. ಅವರ ಹಲವಾರು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದಂಥವರು. ತನ್ನ ಬೇರೂರಿರ್ತಕ್ಕಂಥ ಕತೆ ಹೇಳುವಳಿಕೆ ಅದು ಅವರ ಹವ್ಯಾಸ. ವಿಶಿಷ್ಟವಾದ ಸಿನಿಮೀಯ ಶೈಲಿಗೆ ಹೆಸರುವಾದಂಥವರು ರಾಜ್ ಬಿ ಶೆಟ್ಟಿ ಅವರು. ಅವರ ಚೊಚ್ಚಲ ಚಿತ್ರ ಒಂದು ಮೊಟ್ಟೆಯ ಕಥೆ ಆ ಚಿತ್ರದೊಂದಿಗೆ ಖ್ಯಾತಿಗೆ ಏರ್ತಾರೆ. ನಂತರ ವಿಮರ್ಶಾತ್ಮಕವಾಗಿ ಮೆಚ್ಚುಗೆ ಪಡೆದಂತಹ ಚಿತ್ರ ಅಂತ ಹೇಳಿದ್ರೆ ಅದು ಗರುಡಗಮನ ವೃಷಭ ವಾಹನ ಚಿತ್ರ. 2021 ಈ ಚಿತ್ರವನ್ನು ಅವರು ನಿರ್ದೇಶನ ಮಾಡ್ತಾರೆ. ಹಾಗೆ ರುಧಿರಾಮ್ 2023 ಬಿಡುಗಡೆಗೊಂಡ ಚಿತ್ರ ಇದು. ಅದರ ಮೂಲಕ ಮಲಯಾಳಂ ಚಿತ್ರರಂಗದಲ್ಲಿ ಅವರ ಚೊಚ್ಚಲ ಪ್ರವೇಶ ಆಗುತ್ತೆ. ಹಾಗಾಗಿ ನಾನಾ ಭಾಷೆಗಳಲ್ಲಿ ಇವರ ಚಾಕಚಕ್ಯತೆ, ಇವರ ಕಲೆಯನ್ನು ಇವರು ಪಸರಿಸ್ತಾ ಹೋಗ್ತಾ ಇದ್ದಾರೆ. ರಾಜ್ ಬಿ ಶೆಟ್ಟಿ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.

0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೇಳ್ತಾ ಇದ್ರೆ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ. ಇವತ್ತಿನ ಕಲಾಭಾರತಿಯ ತಾರೆ ರಾಜ್ ಬಿ ಶೆಟ್ಟಿ. 1987 July 5 ಇವರ ಜನನ. ಭದ್ರಾವತಿಯಲ್ಲಿ ತುಳು ಮಾತನಾಡ್ತಕ್ಕಂಥ ಭಂಟ್ ಕುಟುಂಬದಲ್ಲಿ ಇವರ ಜನನವಾಗುತ್ತೆ. ನಂತರ ಮಂಗಳೂರಿನ ಭಾರತಿ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನು ಪೂರೈಸುತ್ತಾರೆ. ಮತ್ತೆ ಅವರು ಚಲನಚಿತ್ರಗಳಿಗೆ ಪ್ರವೇಶಿಸುವುದಕ್ಕೆ ಮುನ್ನ ಇವರು ಒಂದು ಖಾಸಗಿ ರೇಡಿಯೋ ವಾಹಿನಿಯಲ್ಲಿ ಜಾಕಿಯಾಗಿ ಕೂಡ ಕೆಲಸ ಮಾಡ್ತಾಯಿದ್ರು. ಸಹ 2017 ಶೆಟ್ಟಿಯವರು ಒಂದು ಮೊಟ್ಟೆಯ ಕತೆ ಅಂತಕ್ಕಂಥ ಪ್ರಣಯ ಹಾಸ್ಯ ಚಿತ್ರದೊಂದಿಗೆ ತಮ್ಮ ಸಿನಿಮೀಯ ಪ್ರಯಾಣವನ್ನು ಆರಂಭ ಮಾಡ್ತಾರೆ. ಇದನ್ನು ಅವರು ಬರೆದು ನಿರ್ದೇಶಿಸಿ ನಟನೆ ಕೂಡ ಮಾಡ್ತಾರೆ. ಈ ಚಿತ್ರವನ್ನು ಪವನ್ ಕುಮಾರ್ ನಿರ್ಮಾಣ ಮಾಡ್ತಾರೆ. ಅತ್ಯುತ್ತಮವಾದ ಸೂಪರ್ ಹಿಟ್ ಚಿತ್ರ ಆಗುತ್ತೆ. ಅದರ ಸರಳತೆ, ಪ್ರೀತಿ ಮತ್ತು ಸಾಮಾಜಿಕ ನಿರೀಕ್ಷೆಗಳನ್ನು ನ್ಯಾವಿಗೇಟ್ ಮಾಡ್ತಕ್ಕಂತಹ ಒಬ್ಬ ನಾಯಕನಾಗಿ ಶೆಟ್ಟಿಯವರ ಸಹಜ ಅಭಿನಯಕ್ಕಾಗಿ ಇದು ತುಂಬ ಪ್ರಶಂಸೆಗೆ ಒಳಪಡುತ್ತೆ. ಭಾವನಾತ್ಮಕ ಆಳದೊಂದಿಗೆ ಹಾಸ್ಯವನ್ನು ಬೆರೆಸ್ತಕ್ಕಂಥ ಅವರ ಸಾಮರ್ಥ್ಯವನ್ನು ವಿಮರ್ಶಕರು ಶ್ಲಾಘಿಸ್ತಾರೆ. ಮತ್ತು ಈ ಚಿತ್ರ ಅವರಿಗೆ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯಾದಂತಹ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಕೂಡ ತಂದುಕೊಡುತ್ತೆ. ಭರವಸೆಯ ಚಲನಚಿತ್ರ ನಿರ್ಮಾಪಕ ಕೂಡ ಇವರು ಅಂತಕ್ಕಂಥ ಒಂದು ಗುರುತು ಇವರಿಗೆ ಸಿಗುತ್ತೆ. ನಂತರ 2018 ಶೆಟ್ಟಿಯವರು ವೈದೇಹಿಯವರ ಸಣ್ಣ ಕಥೆಗಳನ್ನು ಆಧರಿಸಿದಂಥ ಅಮ್ಮಂಚಿ ಎಂಬ ನೆನಪು ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಅಲ್ಲಿ ಅವರ ಪೋಷಕ ಪಾತ್ರದ ಸೂಕ್ಷ್ಮ ಚಿತ್ರಣ ಅದರ ಸತ್ಯಾಸತ್ಯತೆಗಾಗಿ ಮೆಚ್ಚುಗೆಯನ್ನು ಪಡೆಯುತ್ತೆ. ನಂತರ 2019 ಅವರನ್ನು ಮಹಿರಾ ಮತ್ತು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ, ಕಥಾಸಂಗಮ ಅನೇಕ ಚಿತ್ರಗಳಲ್ಲಿ ನಾವು ಕಾಣ್ತೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ಈ ಚಿತ್ರದಲ್ಲೂ ಕೂಡ ಇವರ ಸಂಭಾಷಣೆಗಳನ್ನು ನೀಡ್ತಾರೆ ರಾಜ್ ಬಿ ಶೆಟ್ಟಿ.

ರಾಜ್ ಬಿ ಶೆಟ್ಟಿಯವರು 2022 ಕಿರಣ್ ರಾಜ್ ಅವರ ನಿರ್ದೇಶಿಸಿದಂಥ 777 ಚಾರ್ಲಿಯಲ್ಲಿ ಕಾಣಿಸ್ಕೊಳ್ತಾರೆ ಆ ಚಿತ್ರದಲ್ಲಿ. ಅಲ್ಲಿ ಅವರ ಅತಿಥಿ ಪಾತ್ರ ಭಾವನಾತ್ಮಕ, ಮತ್ತು ಆ ಭಾವನಾತ್ಮಕ ಪ್ರಭಾವಕ್ಕೆ ಅದು ಒಳಗಾಗುತ್ತೆ, ಹೆಸರುವಾಸಿ ಕೂಡ ಆಗುತ್ತೆ. ನಂತರ ತುರ್ತು ನಿರ್ಗಮನ ಚಿತ್ರದಲ್ಲೂ ಕೂಡ ಅವರು ನಟನೆಯನ್ನು ಮಾಡ್ತಾರೆ. ಕಾಂತಾರ ಚಿತ್ರದಲ್ಲಿ ತೀವ್ರವಾದ ಒಂದು ಪರಾಕಾಷ್ಠೆಯನ್ನು, ನೃತ್ಯ ಸಂಯೋಜನೆಯನ್ನು ಮಾಡತಕ್ಕಂತಹ ಹಿರಿಯ ಕಲಾವಿದ, ಸೃಜನಶೀಲ ಬಹುಮುಖತೆಯನ್ನು ಪ್ರದರ್ಶನ ಮಾಡಿದಂತಹ ಕಲಾವಿದ. 2023 ಅವರು ನಿರ್ದೇಶನ ಮಾಡಿದಂತಹ ಸ್ವಾತಿ ಮುತ್ತಿನ ಮಳೆಹನಿ ಅಂತಕ್ಕಂತಹ ಹೃದಯ ಸ್ಪರ್ಶಿ ಚಿತ್ರ ಕೂಡ ನಾವು ಕಾಣಬಹುದು. ದುಃಖ ಮತ್ತು ಚೈತನ್ಯ ಭರಿತ ಉತ್ಸಾಹವನ್ನು ತುಂಬಿದಂತಹ ಈ ಒಂದು ಚಿತ್ರ. ಮತ್ತು 2024 ಮಮ್ಮಟ್ಟಿ ಅವರ ಟರ್ಬೋ ಚಿತ್ರದಲ್ಲಿ, ಮಲಯಾಳಂ ಚಿತ್ರದಲ್ಲೂ ಕೂಡ ಅವರು ತಮ್ಮ ನಟನೆಯ ಪರಿಧಿಯನ್ನು ವಿಸ್ತರಣೆ ಮಾಡಿಕೊಳ್ತಾರೆ ರಾಜ್ ಬಿ ಶೆಟ್ಟಿಯವರು. ಅಲ್ಲಿ ಅವರು ಪ್ರಮುಖ ಖಳನಾಯಕನ ಪಾತ್ರವನ್ನು ನಿರ್ವಹಿಸ್ತಾರೆ. ಕೇರಳದ ವಿಮರ್ಶಕರು ಕೂಡ ಅವರ ಪರದೆಯ ಉಪಸ್ಥಿತಿ, ಮತ್ತು ಹೊಸ ಭಾಷೆ, ಮತ್ತು ಉದ್ಯಮಕ್ಕೆ ಹೊಂದಿಕೊಳ್ತಕ್ಕಂತಹ ಸಾಮರ್ಥ್ಯವನ್ನು ಶ್ಲಾಘಿಸ್ತಾರೆ.

ಒಂದು ಮೊಟ್ಟೆಯ ಕತೆ, ಅಮಾಚಿ ಎಂಬ ನೆನಪು, ಮಹಿರಾ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ, ಕಥಾ ಸಂಗಮ, ಮಾಯಾ ಬಜಾರ್, ಗರುಡ ಗಮನ, ವೃಷಭ ವಾಹನ, ತ್ರಿಬಲ್ ಸೆವೆನ್, ಚಾರ್ಲಿ, ತುರ್ತು ನಿರ್ಗಮನ, ಟೋಬಿ, ಸ್ವಾತಿಮುತ್ತಿನ ಮಳೆಹನಿಯೇ, ರೂಪಾಂತರ, ರುಧಿರಾಮ್ ಅಂತಕ್ಕಂಥ ಒಂದು ಮಲಯಾಳಂ ಚಿತ್ರ, ಹೀಗೆ ಹಲವಾರು ಚಿತ್ರಗಳಲ್ಲಿ ಇವರ ಕಾವ್ಯಾತ್ಮಕವಾದ, ಕಲಾತ್ಮಕವಾದ, ಭಾವನೆ ಪೂರ್ಣವಾದ ಅಭಿನಯವನ್ನು ನಾವು ನೋಡಿದ್ದೀವಿ. ನಿರ್ದೇಶಕರಾಗಿ ಒಂದು ಮೊಟ್ಟೆಯ ಕಥೆ, ಕರಡಗಮನ, ವೃಷಭ ವಾಹನ, ಸ್ವಾತಿಮುತ್ತಿನ ಮಳೆಹನಿಯ ಚಿತ್ರವನ್ನು ಇವರು ನಿರ್ದೇಶನವನ್ನು ಮಾಡಿದರೆ, ಬರಹಗಾರರಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಿತ್ರದಲ್ಲಿ ಇವರ ಬರಹವನ್ನು, ಚಿತ್ರ ಬರಹವನ್ನು ನಾವು ಕಾಣಬಹುದು. ತ್ರಿಬಲ್ ಸೆವೆನ್, ಚಾರ್ಲಿ, ಟೋಬಿ, ರೂಪಾಂತರ ಚಿತ್ರಗಳಲ್ಲೂ ಕೂಡ ಇವರು ಬರಹಗಾರರಾಗಿ ಇವರ ಕಲೆಯನ್ನು ನಾವು ನೋಡಬಹುದು. ಇನ್ನಷ್ಟು ಸಾಕಷ್ಟು ಚಿತ್ರಗಳು ಇವರ ಮುಡಿಯಿಂದ ಕನ್ನಡ ಚಿತ್ರರಂಗಕ್ಕೆ ಹರಿದು ಬರಲಿ ಅಂತ ಹೇಳಿ ಹೇಳ್ತಾ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ರಾಜ್ ಬಿ ಶೆಟ್ಟಿಯವರ ಜನ್ಮದಿನದ ಶುಭಾಶಯಗಳು.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ ನಮನ, ಸಹನಾ ಅಮ್ಮದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: for this hour. Prime Minister Narendra Modi launches next phase of regional air connectivity scheme Vikasit Uran to give fillip to air travel in Tier 2 and Tier 3 cities. Government hikes onion procurement price for price stabilization buffer by 13% to 2,125 rupees per quintal to boost farmer income.
1: I am ಒಳಪಡಿಸುವ ಪ್ರಕ್ರಿಯೆ ಅಂತಿಮ ಹಂತದಲ್ಲಿದೆ ಎಂದು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಸಂಪರ್ಕ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಲಿದ್ದು ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಆಚಾರ್ಯ ತರಬೇತುದಾರರಿಂದ ಜಿಲ್ಲಾಡಳಿತದ ಎಲ್ಲ ವರ್ಗದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್ ತಿಳಿಸಿದ್ದಾರೆ. ಜಲ ಸಂರಕ್ಷಣೆ, ಹಿತಮಿತ ಬಳಕೆ ಸಂಬಂಧಿ ಕಾಮಗಾರಿಗಳು, ಗುಣಮಟ್ಟದ ಗ್ರಾಮೀಣ ಮೂಲಸೌಕರ್ಯಗಳ ನಿರ್ಮಾಣ, ಸುಸ್ಥಿರ ಆದಾಯಕ್ಕಾಗಿ ಜೀವನೋಪಾಯ, ವಿಪತ್ತು ಸನ್ನದ್ಧ ಕಾಮಗಾರಿಗಳಿಗೆ ವಿಬಿ ಜಿರಾಮ್ಜಿ ಯೋಜನೆಯಡಿ ಆದ್ಯತೆ ನೀಡಲಾಗಿದೆ ಎಂದರು. ಅಣುವಿದ್ಯುತ್ ಉತ್ಪಾದನೆಗೆ ಅಗತ್ಯವಾಗಿರುವ ಥೋರಿಯಂ ನಿಕ್ಷೇಪ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪತ್ತೆಯಾಗಿದೆ. ಅದಿರು ಖನನದ ಹರಾಜು ಪ್ರಕ್ರಿಯೆ ಪ್ರಾಥಮಿಕ ಹಂತದಲ್ಲಿದೆ.

0: ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಅಧ್ಯಯನ ನಡೆಸಿ ಗುಂಡ್ಲುಪೇಟೆ ತಾಲೂಕು ಕೂತನೂರು ಹಾಗೂ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದಲ್ಲಿ ಅಪರೂಪದ ಖನಿಜ ಥೋರಿಯಂ ನಿಕ್ಷೇಪ ಮೊನೋಸೈಟ್ ಪತ್ತೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ವಿಜ್ಞಾನಿ ರಾಜೇಶ್.
1: ಕೂತನೂರು, ಮಣಗನಹಳ್ಳಿ ಆ್ಯಂಡ್ ವಿಜಯಪುರ. ವಿಜಯಪುರ ಮೀನ್ಸ್ ಗುಂಡ್ಲುಪೇಟೆ ಟೌನ್ ಅಡ್ಜೈನಿಂಗ್ ಏರಿಯಾ. ಈ ಏರಿಯಾದಲ್ಲಿ ರೇರ್ ಅರ್ಥ್ ಎಲಿಮೆಂಟ್ ಮಾನೋಜೈಟ್ ಅನ್ನೋ ರಾಕ್ ಸಿಗಿದೆ. ಮಾನೋಜೈಟು ಆ್ಯಂಡ್ ಅಸೋಸಿಯೇಟೆಡ್ ರಾಕ್ಸ್. ಮಾನೋಜೈಟು ಥೋರಿಯಂ ಬೇರಿಂಗ್ ಮಿನರಲ್, ಥೋರಿಯಂ ಇರೋಂಥ ಒಂದು ಮಿನರಲ್ ಸಿಕ್ಕಿದೆ. ಅದು ಟೋಟಲ್ ಎಕ್ಸ್ಟೆಂಟು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕ್ಯಾಲ್ಕುಲೇಟ್ ಮಾಡಿರೋದು 2.85 square kilometers, ಅರೌಂಡ್ 750 acres. ಅದರಲ್ಲಿ ಕೋರ್ ಮಿನರಲೈಸ್ಡ್ ಜೋನ್ ಬಂದು ಅರೌಂಡ್ 20 acres ಐಡೆಂಟಿಫೈ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ರೋಸೆಸ್ ಅಲ್ಲಿ ಇದೆ. ಇದು
0: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಸಭಾ ಸಂಸದ ಎಂ ನಾಗರಾಜ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಮಾಹಿತಿ ನೀಡಿದರು. ಶಾಸಕರಾದ ಅರವಿಂದ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಪ್ರದೀಪ್ ಶೆಟ್ಟರ್, ಎಸ್ವಿ ಸಂಕನೂರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಘಾಳಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದ ಸಿಎಸ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ 2026 ವಿಶೇಷ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಬಿಡದಿ ಕೇತಗಾನಹಳ್ಳಿಯ ತಮ್ಮ ತೋಟದ ಮನೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಎಸ್ಐಆರ್ ಸಮೀಕ್ಷೆಗೆ ಅಗತ್ಯವಿರುವ ತಮ್ಮ ಹಾಗೂ ಕುಟುಂಬದ ದಾಖಲೆ ಮತ್ತು ಮಾಹಿತಿ ಒದಗಿಸಿದರು. ಕೊಪ್ಪಳ ಜಿಲ್ಲೆಯ ತೊಗಲು ಗೊಂಬೆಯಾಟ ಕಲಾವಿದೆ ಪದ್ಮಶ್ರೀ ಭೀಮವ್ವ ಸಿಳ್ಳೆಕ್ಯಾತರ್ ಅವರಿಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಮತದಾರರ ಪಟ್ಟಿ ಪರಿಷ್ಕರಣೆ ಅರ್ಜಿ ನಮೂನೆ ನೀಡುವ ಮೂಲಕ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಗದಗ್ ಜಿಲ್ಲೆ ನರಗುಂದದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ದ್ವಿಚಕ್ರ ವಾಹನ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನಗುಂಡಿ ಚಾಲನೆ ನೀಡಿದರು. ಮಂಡ್ಯ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಜಿಲ್ಲೆಯ ವಿವಿಧೆಡೆ ಪರಿಶೀಲಿಸಿದರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಬಿಬಿ ಕಾವೇರಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿ ಪರಿಶೀಲಿಸಿದರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಎಸ್ಐಆರ್ ಕುರಿತು ವಿಶೇಷ ಚೇತನರಿಂದ ತ್ರಿಚಕ್ರ ವಾಹನ ಜಾಥಾ ಜರುಗಿತು. ರಾಯಚೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಡಗಂದೊಡ್ಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆರಂಭಿಸಲಾದ ನೂತನ ಬಸ್ ಸೇವೆಯನ್ನು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಉದ್ಘಾಟಿಸಿದರು. ಮಳೆಗಾಲದ ಸಂದರ್ಭ ಗುಡ್ಡ ಜರಿತದಂತಹ ಅಪಾಯವನ್ನು ತಪ್ಪಿಸುವ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಕಾರವಾರ ರಾಷ್ಟೀಯ ಹೆದ್ದಾರಿ 66 ಬಿಣಗಾದಿಂದ ಅರಗ ಗ್ರಾಮದವರೆಗೆ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 PM.

12:55 ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳಗ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಸ್ನೇಹಿತರೆ, ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮ ವಿಶೇಷವಾಗಿ ಮಕ್ಕಳಿಗೆ ಮಾತ್ರ ಸೀಮಿತ. ಮಕ್ಕಳು ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬೇಕಾದ ಸಂಖ್ಯೆ 0802226927. ಸಂಖ್ಯೆ ಮತ್ತೊಮ್ಮೆ 0802226927. ಈ ಸಂಖ್ಯೆಯ ಮೊದಲಿಗೆ 0800 STD ಕೋಡನ್ನು ಸೇರಿಸಿ ಕರೆಯನ್ನು ಮಾಡಬಹುದು. ಕರೆಯ ಆರಂಭಕ್ಕೆ ನಮ್ಮೊಂದಿಗೆ ಯಾರಿದ್ದಾರೆ ಅಂಥೇಳಿ ಒಮ್ಮೆ ನೋಡುವ ಈ ಸಮಯದಲ್ಲಿ. ಹಲೋ, ಯಾರು ಮಾತಾಡ್ತಾ ಇರೋದು?

0: ಫಿಫ್ತಾ ಸಿಕ್ಸ್ತಾ? ಫಿಫ್ತಾ. ಓಕೆ ಓಕೆ, ಚೆನ್ನಾಗಿ ಓದ್ತಾ ಇದೆಯಾ? ಚೆನ್ನಾಗಿ ಓದ್ತಾ ಇದೆಯಾ? ನಿನಗೆ ಯಾವ ಸಬ್ಜೆಕ್ಟ್ ತುಂಬ ಇಷ್ಟ?
1: ಇಂಗ್ಲಿಷ್.
0: ಇಂಗ್ಲಿಷ್ ತುಂಬ ಇಷ್ಟನಾ? ವೆರಿ ಗುಡ್. ಮ್ಯಾಥ್ಸ್ ಇಷ್ಟ ಇಲ್ವಾ? ಇಷ್ಟನಾ?
1: ಹಲೋ.
0: ಹಾ ಹೇಳು, ನೀನ್ ಮಾತಾಡು.
1: ನಮ್ಗೇನು ಕೇಳಿಸ್ತಿಯಲ್ಲ ಅಂಕಲ್.
0: ಕೇಳಿಸ್ತಾ ಇದೆಯಲ್ಲೋ, ಅಷ್ಟು ಚೆನ್ನಾಗಿ ನಾನು ಮಾತು ನಿನ್ನ ಮಾತು ನನಗೆ ಕೇಳಿಸ್ತಾ ಇದೆ?
1: ಹಲೋ,
0: ಕೇಳಿಸ್ತಾ ಇಲ್ವೇನೋ?
1: ಹೇಳಿ ಸರ್.
0: ನೀನು ಈಚೆ ಕಡೆ ಬಾ, ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇರ್ಬೋದು ಅನ್ಸುತ್ತೆ. ಆಯ್ತಾ? ಓಕೆ. ಎಷ್ಟನೇ ಕ್ಲಾಸು? ಐದನೇ ಕ್ಲಾಸು ಅಂತ ಹೇಳಿದೆ ಅಲ್ವಾ ನೀನು. ನಿನಗೆ ಯಾವ ಆಟ ತುಂಬ ಇಷ್ಟ?
1: ಕಬಡ್ಡಿ.
0: ಕಬಡ್ಡಿ ಆಡ್ತೀಯಾ? ಓಕೆ. ಕಾಂಪಿಟೇಷನ್ ಅಲ್ಲೆಲ್ಲ ನೀನು ಪಾರ್ಟಿಸಿಪೇಟ್ ಮಾಡಿದ್ಯಾ? ಮಾಡಿದ್ಯಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಶಾಲೆಗೆ ತಪ್ಪಿಸ್ಕೋತೀಯಾ ತಪ್ಪಿಸ್ಕೊಳ್ಳಲ್ವಾ?
1: ಶಾಲೆ ಕರೆಕ್ಟಾಗಿ ಹೋಗ್ತೀನಿ.
0: ಕರೆಕ್ಟಾಗಿ ಹೋಗ್ತೀಯಾ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಿಮ್ಮ ಶಾಲೆ?
1: 8:30 to 3:15.
0: ಹೌದಾ? ಓಕೆ ಓಕೆ, ವೆರಿ ಗುಡ್, ವೆರಿ ಗುಡ್. ಹಾಗೆ ರೇಡಿಯೋ ಕೇಳ್ತಾ ಇರ್ತೀಯ ನೀನು?
1: ನಮ್ ತಾತನೇ ಮೈಂಡ್ ಅಲ್ಲಿ ಫುಲ್ ನಂಬರ್ ಇಕ್ಕಾಬಿಟ್ಟು ನನಗೆ ಹೇಳಿದ್ರು ಫೋನ್ ಮಾಡು ಫೋನ್ ಮಾಡು ಅಂದ್ಬಿಟ್ಟು.
0: ಹೌದಾ? ನಿಮ್ ತಾತನ ಹೆಸರೇನು?
1: ಚೆನ್ನಾಗೋಣ.
0: ಹೌದಾ? ವೆರಿ ಗುಡ್. ಆಯ್ತು ಕಣ ಮಗು, ನಿನ್ ಹೆಸರು ಭುವನ್ ಅಂತ ಹೇಳಿದೆ ಅಲ್ವಾ?
1: ಅವರು ಮಾತಾಡ್ಬೇಕಂದ್ರೆ ಸರ್ ಕೊಡ್ಲಾ?
0: ನೀನ್ ಮಾತಾಡಿದ್ಯಲ್ಲ, ಸಾಕು ಬಿಡು.
1: ಕಣ್ಣು ಕಾಣಿಸಲ್ಲ.
0: ಹೌದಾ? ನಿನಗೆ ಯಾವ ಹಾಡು ತುಂಬಾ ಇಷ್ಟ? ರೇಡಿಯೋ ಕೇಳ್ತಾ ಇರ್ತೀಯ?
1: ನಮ್ಗೆ ಡೆವಿಲ್.
0: ಡೆವಿಲ್? ಅಯ್ಯಪ್ಪ, ಡೆವಿಲ್ ನೋಡಿದ್ಯಾ?
1: ಸ್ವಲ್ಪ ನಮ್ ತಾತನ ಜೊತೆ ಮಾತಾಡ್ತೀರಾ?
0: ನೀನ್ ಮಾತಾಡೋ, ನಿನ್ಗೆ ಯಾವ ಹಾಡು ಬೇಕೋ
1: ಮಾತಾಡ್ತೀರಾ?
0: ಅಲ್ಲ ಕಣೋ, ನಿನ್ಗೆ ಯಾವ ಹಾಡು ಬೇಕು ಹೇಳೋ. ಭುವನ್
1: ದರ್ಶನ್.
0: ದರ್ಶನ್ ದು ಯಾವ ಹಾಡು ಬೇಕು?
1: ಡೆವಿಲ್.
0: ಡೆವಿಲ್ ನಲ್ಲಿ ಯಾವ ಹಾಡು?
1: ಇದ್ರೆ ನೆಮ್ಮದಿ ಆಗಿರ್ಬೇಕು.
0: ಇದ್ರೆ ನೆಮ್ಮದಿ ಆಗಿರ್ಬೇಕಾ? ಅಲ್ಲ ಕಣೋ, ನೀನು ಓದ್ಬೇಕಾದ್ರೆ ನಿನಗೆ ಎಲ್ಲೋ ಇರುತ್ತೆ ನೆಮ್ಮದಿ
1: ಅಲ್ವಾ?
0: ಅಲ್ವಾ? ಅಲ್ಲ ಕಣೋ, ನಾಳೆ ದಿನ ಇನ್ನೇನು ಟೆಸ್ಟ್ ಬರುತ್ತೆ. ನೀನ್ ನೆಮ್ಮದಿಯಾಗಿರಕ್ ಹೋದ್ರೆ ನೀನ್ ಟೆಸ್ಟ್ ಬರೆಯೋರು ಯಾರು, ಓದೋರು ಯಾರು? ಹೌದಾ? ಓಕೆ ಓಕೆ. ಅಂದ್ರೆ ನೀನು ಪರೀಕ್ಷೆ ಗಿರೀಕ್ಷೆಗೆ ಓದಲ್ಲ, ನೆಮ್ಮದಿಯಾಗಿ ಇದ್ ಬಿಡ್ತೀಯಾ?
1: ಪರೀಕ್ಷೆ ಎಲ್ಲ ಇನ್ನು ಮುಂದ್ಗಡೆ.
0: ಟೆಸ್ಟ್ ಇದೆಯಲ್ಲ, ಕ್ಲಾಸ್ ಟೆಸ್ಟ್ ಶುರುವಾಗಿಲ್ವಾ ನಿನಗೆ? ವೆರಿ ಗುಡ್, ವೆರಿ ಗುಡ್. ಎಲ್ಲಾ ಪ್ರತಿಭೆಗಳಲ್ಲೂ, ಎಲ್ಲಾ ಚಟುವಟಿಕೆಗಳಲ್ಲೂ ಇರಬೇಕು. ಆಟನೂ ಆಡಬೇಕು, ಸಿನಿಮಾನು ನೋಡ್ಬೇಕು, ಓದ್ಬೇಕು. ಆದ್ರೆ ಒಂದು ಕಿವಿ ಮಾತು ಹೇಳ, ಮೊಬೈಲ್ ಮಾತ್ರ ಮುಟ್ಬೇಡ. ಪ್ರಾಮಿಸ್? ನಿಮ್ ಪ್ರಾಮಿಸ್ ಮಾಡಿದ್ರೆ ನಿನ್ ಹಾಡ್ ಹಾಕ್ತೀನಿ.
1: ಪ್ರಾಮಿಸ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಭವನ್. ನಿನ್ನ ಹಾಡು ಬರ್ತಾ ಇದೆ ಕೇಳು.

0: ಭುವನ್ ಫೋನ್ ಮಾಡಿದ್ದ, ಅವನು ಕೇಳ್ದ ಇದ್ರೆ ನಿಮ್ಮದೇ ಆಗಿರಬೇಕು, ಗೀತೆಯನ್ನು ಕೇಳಬೇಕು ಅಂಥೇಳಿ ಅವನಿಗಾಗಿ ಪ್ರಸಾರವಾಯಿತು. ಮತ್ತೆ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಯಾರಿದ್ದಾರೆ ನಮ್ಮೊಂದಿಗೆ ಅಂಥೇಳಿ ನೋಡುವ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಯಾರು ಯಾರು ಮಾತಾಡ್ತಾ ಇದ್ದೀರಿ? ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
1: ಹಲೋ
0: ಯಾರು ಮಾತಾಡ್ತಾ ಇದ್ದೀರಪ್ಪ?
1: ಹಲೋ
0: ಹಲೋ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಎಲ್ಲಿಂದ?
1: ಹಲೋ
0: ಎಲ್ಲಿಂದ ಮಾತಾಡ್ತಾ ಇದೆಯಾ? ಎಲ್ಲಿಂದ ಮಾತಾಡ್ತಾ ಇದೆಯಾ ಪವನ್? ಬೀರೂರಿಂದ ಮಾತಾಡ್ತಾ ಇದೆಯಾ? ಎಷ್ಟನೇ ಕ್ಲಾಸ್ ನೀನು? ಏತ್ ಸ್ಟ್ಯಾಂಡರ್ಡ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇವಾಗ ಏನು ಇವತ್ತು ರಜಾ? ಮನೆಯಲ್ಲಿ ಏನು ಮಾಡ್ತಾ ಇದೀಯಾ? ಕೇಳಿಸ್ತಾ ಇದೆಯಲ್ಲೋ, ಇವಾಗ ಕೇಳಿಸ್ತಾ ಇದೆಯಾ? ಓಕೆ, ಮನೆಯಲ್ಲಿ ಏನು ಮಾಡ್ತಾ ಇದೀಯಾ?
1: ಹಲೋ
0: ಮನೆಯಲ್ಲಿ ಏನು ಮಾಡ್ತಾ ಇದೀಯಾ ಪವನ್?
1: ಹಲೋ
0: ಪವನ್ ಕೇಳಿಸ್ತಾ ಇದೆಯೇನಪ್ಪ?
1: ಹಲೋ
0: ಕೇಳಿಸ್ತಾ ಇದೆಯಾ? ಹಾ ಮನೆಯಲ್ಲಿ ಏನ್ ಮಾಡ್ತಾ ಇದೀಯಾ?
1: ನಾನು ಬೀರೂರಲ್ಲಿ ಇದ್ದೀನಿ.
0: ಮನೆಯಲ್ಲಿ ಇದೆಯಾ? ಎಂಟನೇ ಕ್ಲಾಸ್ ಓದ್ತಾ ಇದೀಯಾ ಅಲ್ವಾ? ನಿನಗೆ ಯಾವ ಆಟ ಏಯ್ತು? ನಿನಗೆ ಯಾವ ಆಟ ತುಂಬಾ ಇಷ್ಟ?
1: ಬೀರೂರ್ನಿಂದ.
0: ಅಲ್ಲ ಕಣೋ, ನೀನು ಯಾವ ಗೇಮ್ಸ್ ನಿನಗೆ ತುಂಬಾ ಇಷ್ಟ?
1: ನಾನು ಗೇಮ್ಸ್ ಓದ್ತಿದ್ದೀನಿ.
0: ಹೌದಾ? ನಿನಗೆ ಯಾವ ಆಟ ತುಂಬಾ ಇಷ್ಟ?
1: ಕೇಳಿಸ್ತಿಲ್ಲ.
0: ಕೇಳಿ, ನನಗೆ ಕೇಳಿಸ್ತಾ ಇದೆಯಲ್ಲ ನಿನ್ನ ಮಾತು. ನಿನಗೆ ನಿನಗೆ ಯಾವ ಆಟ ತುಂಬಾ ಇಷ್ಟ?
1: ನನಗೆ ಸರಸ್ವತಿ ಶ್ಲೋಕ ಬರುತ್ತೆ.
0: ಓ ವೆರಿ ಗುಡ್.

0: ವೆರಿ ನೈಸ್ ವೆರಿ ನೈಸ್, ಹೇಳು ನೋಡೋಣ.
1: ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ ಭವತು ಮೇ ಸದಾ.
0: ವಿದ್ಯಾ ಆರಂಭ ಆಗೇ ಹೋಯ್ತಲ್ಲೋ, ಜೂನ್ ಜುಲೈ ಬಂದೇ ಬಿಡ್ತು, ವಿದ್ಯಾ ಆರಂಭ ಆಯ್ತು 8ನೇ ಕ್ಲಾಸ್ದು ಅಲ್ವಾ? ವಿದ್ಯೆ ಆರಂಭ ಆಯ್ತಲ್ಲಪ್ಪ, ಕ್ಲಾಸ್ ಎಲ್ಲ ಶುರುವಾಗಿದೆ ಅಲ್ವಾ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವೇನು?
1: ಹಲೋ,
0: ಈಗ ಕೇಳಿಸ್ತಾ ಇದೆಯಾ? ಓಕೆ, ಪವನ್ ಫೋನ್ ಮಾಡಿದ್ದ, ಅವನು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದ. ಇರಲಿ, ಮಗು ಬೀರೂರಿನಿಂದ ಕರೆ ಮಾಡಿ ಕಾರ್ಯಕ್ರಮವನ್ನು ಕೇಳೋದಕ್ಕೆ ಪ್ರಯತ್ನ ಪಟ್ಟ, ಅವನಿಗೆ ಕಾರಣಾಂತರದಿಂದ, ತಾಂತ್ರಿಕ ಕಾರಣಗಳಿಂದ ನಮ್ಮ ಧ್ವನಿ ಅವನಿಗೆ ಕೇಳಿಸ್ತಾ ಇರಲಿಲ್ಲ. ಇರಲಿ, ಅವನಿಗಾಗಿ ಅವನ ಇಷ್ಟಪಟ್ಟ ಗೀತೆ ಇವಾಗ ಪ್ರಸಾರವಾಗುತ್ತೆ.

ಬೇರೂರಿನಿಂದ ಪವನ್ ಫೋನ್ ಮಾಡಿದ್ದ. ಅವನು ಬ್ರಾಟ್ ಚಿತ್ರದ ಈ ಒಂದು ಗೀತೆ ನನಗೆ ಬೇಕು ಅಂತ ಹೇಳಿ ಕೇಳ್ದ. ತಾಂತ್ರಿಕ ಕಾರಣಗಳಿಂದ ಅವನ ಧ್ವನಿ ನಮಗೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಮತ್ತೆ ಲೈನ್ನಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ,

0: ಹಲೋ ಹಲೋ ಹಲೋ ಹಲೋ
1: ಹಲೋ,
0: ಯಾರಿದ್ದೀರಿ? ಯಾರು ಮಾತಾಡ್ತಿರೋದು? ಹಾ ಹೇಳು, ಏನ್ ಸಮಾಚಾರ? ನಿನ್ ಹೆಸರೇನು? ಇವಾಗ ಕೇಳಿಸ್ತಾ ಇದೆಯೇನೋ? ಈ ಕೇಳಿಸ್ತಾ ಇದೆಯಾ? ಈ ಕೇಳಿಸ್ತಾ ಇಲ್ವಾ? ನಿನ್ ಹೆಸರೇನು? ನಿನ್ ಹೆಸರೇನು? ಹಲೋ ಹಲೋ ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ ಈಗ? ಹಲೋ, ಈ ಕೇಳಿಸ್ತಾ ಇದೆಯಾ ಪುಟ್ಟ? ಇನ್ನೂ ಕೇಳಿಸ್ತಾ ಇಲ್ವೇನೋ? ಯಾಕೋ ಕೇಳಿಸ್ತಾ ಇಲ್ಲ, ಇವಾಗ ಕೇಳಿಸ್ಬೇಕಲ್ಲ. ಎಷ್ಟನೇ ಕ್ಲಾಸ್ ನೀನು? ನೀನು ಎಷ್ಟನೇ ಕ್ಲಾಸು? ಯು ಕೆ ಜಿ ಏನಾ? ಏನಾ ಭಾನುವಾರ ಏನ್ ಮಾಡ್ತಾ ಇದೀಯಾ? ತಿಂಡಿ ತಿಂದ್ಯಾ? ತಿಂದ್ಯಾ? ಏನ್ ಸ್ಪೆಷಲ್ ತಿಂದೆ ಇವತ್ತು? ಏನ್ ಹೇಳ್ತೀಯಪ್ಪ ಹೇಳು. ಖಂಡಿತ ಹೇಳು ಹೇಳು. ವೆರಿ ನೈಸ್, ಹೇಳು.
1: ಶೇಖರೇಕ್ಷಣ
0: ಸೂಪರ್ ಸೂಪರ್ ಸೂಪರ್, ಸಖತ್ತಾಗಿ ಹೇಳಿದೆ ಕಣ. ಪ್ರಾಕ್ಟೀಸ್ ಮಾಡ್ತಿರ್ತೀಯ ಮನೆಯಲ್ಲಿ? ಮಾಡ್ತಾ ಇದೀಯಾ? ಇನ್ನು ಇನ್ನು ಜಾಸ್ತಿ ಜಾಸ್ತಿ ಎಲ್ಲದನ್ನು ಕಲ್ತ್ಕೊ ನೀನು ಮುಂದಿನ ವಾರ, ಆಯ್ತಾ? ಮುಂದಿನ ವಾರ ಮತ್ತೆ ನೀನು ಫೋನ್ ಮಾಡಿ, ಆಯ್ತಾ? ಏನೋ ಈ ಥರನೇ ಹೇಳಬೇಕು. ನಿನಗೆ ಯಾವ ಹಾಡು ಬೇಕು? ಮುಂಗಾರು ಮಳೆನಾ? ನಿನಗೆ ತುಂಬಾ ಇಷ್ಟನಾ ಹಾಡು? ಫಿಲಂ ನೋಡಿದ್ಯಾ? ನೋಡಿಲ್ವಾ? ಸರಿ, ಇವತ್ ಭಾನುವಾರ ಅಲ್ವಾ, ಕೂತ್ಕೊಂಡು ಮನೆಯಲ್ಲೇ ಫಿಲಂ ನೋಡು. ನಿನ್ನ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ, ಆಯ್ತಾ? ಹಾಡಿವಾಗ ಪ್ರಸಾರ ಮಾಡ್ತೀನಿ, ಕೇಳ್ತೀಯಾ?
1: ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಬಾಯ್ ಬಾಯ್ ಪುಟ್ಟ, ಬಾಯ್ ಬಾಯ್ ಬಾಯ್ ಬಾಯ್.

0: ರಕ್ಷಿತ್ ಕೃಷ್ಣ ಫೋನ್ ಮಾಡಿದ್ದ, ಅವನಿಗೆ ಇಷ್ಟವಾದ ಗೀತೆ ಪ್ರಸಾರವಾಯ್ತು. ಹಲೋ, ಲೈನ್ ಅಲ್ಲಿ ಯಾರಿದ್ದೀರಿ? ಏನ್ ಮಾಡ್ತಾ ಇದೀಯಾ? ಎಷ್ಟನೇ ಕ್ಲಾಸ್ ನೀನು? ಮೂರನೇ ಕ್ಲಾಸ್. ನಿನಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ? ಎಲ್ಲ ಸಬ್ಜೆಕ್ಟು ಇಷ್ಟನಾ? ಸಂಡೇ ಏನ್ ಮಾಡ್ತಾ ಇದೀಯಾ ಮನೇಲಿ? ಸಂಡೇ ಏನ್ ಮಾಡ್ತಾ ಇದೀಯಾ ಭಾನುವಾರ? ಭಾನುವಾರ ಮನೆಯಲ್ಲಿ ಏನ್ ಮಾಡ್ತಾ ಇದೀಯಾ? ಇವಾಗ ಕೇಳಿಸ್ತಾ ಇರ್ಬೇಕಲ್ಲ ನೋಡು, ಈಗ ಕೇಳಿಸ್ತಾ ಇದೀಯಾ? ಮಾತಾಡ್ತಾ ಇದೀನಲ್ಲ, ಜೋರಾಗಿ ಮಾತಾಡ್ತಾ ಇದೀನಿ. ಯಾ ಕೇಳಿಸ್ತಾ ಇದೀಯಾ? ಸಂಡೇ ಏನ್ ಮಾಡ್ತಾ ಇದೀಯಾ ಮನೆಯಲ್ಲಿ? ಯಾವ ಆಟ ನಿನಗೆ ತುಂಬಾ ಇಷ್ಟ? ಎಲ್ಲ ಆಟನ. ಅದ್ರಲ್ಲಿ ಯಾವ್ದು ಆಟನ ಸ್ಪೆಷಲ್? ಮನೆಯಲ್ಲಿ ಇದೆಯಾ
1: ನೋಡಿ, ಕ್ರಿಕೆಟ್
0: ಒಂದು, ಆಮೇಲೆ ಸೈಕಲ್. ಎಲ್ಲೂ ರೋಡ್ಗೆ ಹೋಗ್ಬೇಡ, ಬಸ್ಸು ಕಾರು ಓಡಾಡ್ತಿರುತ್ತೆ, ಎಲ್ಲಾರು ಫೀಲ್ಡ್ ಅಲ್ಲಿ ಆಟ ಆಡು, ಆಯ್ತಾ? ಆಮೇಲೆ ದಿನ ನ್ಯೂಸ್ ಪೇಪರ್ ಓದ್ತೀಯ ನೀನು?
1: ಓದೋದೇ ಇಲ್ಲ.
0: ಏ ಹೋಗಪ್ಪ ನೀನು, ನೀನ್ ಜಾಣ ಅಲ್ಲ ನೀನು.

0: ದಿನ ನ್ಯೂಸ್ ಪೇಪರ್ ಓದ್ಬೇಕು ನೀನು.
1: ಸರಿ.
0: ಆಮೇಲೆ ಕತೆ ಪುಸ್ತಕ ಓದ್ತೀಯಾ? ಓದ್ತೀಯಾ ಇಲ್ವಾ?
1: ಓದ್ತೀನಿ.
0: ಭಾನುವಾರದ ದಿನ ಒಳ್ಳೊಳ್ಳೆ ಕತೆ ಬರುತ್ತೆ. ಹೇಳು. ಯಪ್ಪ ಸೂಪರ್ ಕಣ. ನೀನು ಸುಬ್ರಹ್ಮಣ್ಯ ಅಂತ ಇಟ್ಕೋಬೇಕಾಗಿತ್ತು, ಅದು ಸಖತ್ತಾಗಿತ್ತು. ಆಯ್ತಾ? ನೀನು ಸುಬ್ರಹ್ಮಣ್ಯ ಅಂತ ಇಟ್ಕೋಬೇಕಾಗಿತ್ತು, ಚೆನ್ನಾಗಿತ್ತು. ಒಂದ್ ಕೆಲ್ಸ ಮಾಡೋ, ನಾನು ಸುಬ್ರಹ್ಮಣ್ಯ, ನಿಮ್ಮ ಮಾಡ್ತೀನಿ. ಈಗ ಒಂದ್ ರೈಮ್ಸ್ ಹೇಳಪ್ಪ ನೀನು, ನಿಮ್ಮ ಸ್ಕೂಲ್ ಅಲ್ಲಿ ಹೇಳ್ಕೊಟ್ಟಿರೋದು ಒಂದ್ ರೈಮ್ಸ್ ಹೇಳು. ಅಲ್ಲ ಕಣ, ನಿಮ್ ಸ್ಕೂಲ್ ಅಲ್ಲಿ ಹೇಳ್ಕೊಟ್ಟಿರೋದು ಒಂದ್ ರೈಮ್ಸ್ ಹೇಳು ಮತ್ತೆ ನೋಡೋಣ. ರೈಮ್ಸ್ ಹೇಳು. ನಾನು ಇನ್ನು ನಿನಗೆ ಹೇಳೇ ಇಲ್ಲ, ರೈಮ್ಸ್ ಹೇಳೋ ಅಂದ್ರೆ ಥ್ಯಾಂಕ್ ಯು ಅಂತೀಯ. ಹಲೋ.

0: ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಕರೆಗೊಂದು ಹಾಡು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನಿಮ್ಮೊಂದಿಗೆ ನಾನಿದ್ದೇನೆ ಸುಬ್ರಹ್ಮಣ್ಯ. ಕಾರ್ಯಕ್ರಮದಲ್ಲಿ ಈಗ ಯಾರಿದ್ದಾರೆ ಅಂಥೇಳಿ ಒಮ್ಮೆ ನೋಡುವ ಈ ಸಮಯದಲ್ಲಿ ಹಲೋ ಹಲೋ
1: ಹಲೋ
0: ಯಾರು ಮಾತಾಡ್ತಿರೋದು? ಹಲೋ
1: ಹಲೋ
0: ಯಾರು? ಉದಿತ್ ಕಿರಣ. ಎಷ್ಟನೇ ಕ್ಲಾಸ್ ಪುಟ್ಟ ನೀನು? ಎಷ್ಟನೇ ಕ್ಲಾಸ್ ನೀನು?
1: ಸರ್ ನಾನು ಎಂಟನೇ ಕ್ಲಾಸ್.
0: ಎಂಟನೇ ಕ್ಲಾಸಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನಿನಗೆ ಯಾವ ಹಾಡು ತುಂಬಾ ಇಷ್ಟ?
1: ಸರ್ ನನಗೆ ಯುವರತ್ನ ಫಿಲಂ ಅಲ್ಲಿ ಪಾಠಶಾಲಾ ಸಾಂಗ್ ತುಂಬಾ ಇಷ್ಟ. ಯಾಕಂದ್ರೆ ಎರಡು ರೀಸನ್. ಒಂದು, ನನ್ನ ಫೇವರೇಟ್ ಆಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ.
0: ವೆರಿ ಗುಡ್.
1: ಇನ್ನೊಂದು, ಹಾಡಲ್ಲಿ ಸೋತವರು ಹೇಗೆ ಗೆಲ್ಬೇಕು ಅಂತ ಮೋಟಿವೇಶನ್ ಹಾಡೋದು, ಅದಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ.
0: ನೈಸ್ ನೈಸ್, ವಂಡರ್ಫುಲ್ ಕಣ, ಸಖತ್ತಾಗಿ ಹೇಳಿದ್ಯಾ. ಹಾಗೆ ನಿನ್ಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟ?
1: ನನಗೆ ಕನ್ನಡ ತುಂಬಾ ಇಷ್ಟ.
0: ಹೌದಾ? ಕನ್ನಡ, ಅದು ಸವಿಗನ್ನಡ ಅಲ್ವಾ? ಸಿಹಿಗನ್ನಡ ಅಲ್ವಾ? ಅಲ್ವೇನಾ?
1: ಹೌದು ಸರ್.
0: ತುಂಬಾ ಸ್ವೀಟ್ ಆಗಿರುತ್ತಲ್ವಾ? ಹೌದಾ?
1: ಆ ಕನ್ನಡ ಕೇಳೋಕೆ ತುಂಬಾ ಚಂದ.
0: ಅದೇ ಕಣ, ಅದರ ಸೊಗಡೆ ಹಾಗೆ. ದಟ್ ಈಸ್ ದ ಸ್ಪೆಷಾಲಿಟಿ
1: ಸರ್. ಕೇಳಿಸಲ್ಲ,
0: ಅದೇ ಅದರ ವಿಶೇಷತೆ ಅಲ್ವಾ?
1: ಕನ್ನಡ ಒಂದು ನಮ್ಮ ತಾಯಿ ಭಾಷೆ, ಮತ್ತೆ ಆ ಭಾಷೆ ತುಂಬಾ ಚೆನ್ನಾಗಿದೆ.
0: ನಿಜ,
1: ಅದರಲ್ಲಿ ಎಂತವ್ರು ಬೇಕಾದ್ರೂ ಕನ್ನಡ ಕಲಿಬಹುದು.
0: ಹೌದು ಹೌದು ಹೌದು, ಕನ್ನಡ ಭಾಷೆನೇ ಹಾಗೆ. ಸುಲಿದ ಬಾಳೆಯ ಹಣ್ಣಿನಂದದಿ ಅಲ್ವಾ? ಹಾ, ಮತ್ತೆ ಉಷ್ಣವಳಿದ ಹಾಲಿನಂದದಿ ಕನ್ನಡ ಭಾಷೆ.
1: ಕನ್ನಡದ ಮೇಲೆ ನಮ್ಗೆ ಹೆಮ್ಮೆ ಜಾಸ್ತಿ ಆಗುತ್ತೆ ಸರ್.
0: ಆಯ್ತು, ತುಂಬಾ ತುಂಬಾ ತುಂಬಾ ತುಂಬಾ ತುಂಬಾ ಧನ್ಯವಾದ ಕಣ. ನಿನ್ನ ಈ ಕನ್ನಡ ಪ್ರೇಮ, ಭಾಷಾ ಪ್ರೇಮ ಹೀಗೆ ಇರಲಿ, ಹೀಗೆ ಎಲ್ಲ ಕಡೆ ಪಸರಿಸ್ಲಿ ಕಣ, ಅದು ನನ್ನ ಆಶಯ.
1: ಥ್ಯಾಂಕ್
0: ಯು, ಥ್ಯಾಂಕ್ ಯು, ವಂದನೆಗಳು ಅಂತ ಹೇಳ್ಬಿಡೋಣ ಅಲ್ವಾ? ನಿನ್ ಗೀತೆ ವಂದನೆಗಳು. ನಿನಗೆ ಯಾವ ಆಟ ತುಂಬಾ ಇಷ್ಟ?
1: ನನಗೆ ಕಬಡ್ಡಿ, ಖೋಖೋ.
0: ಹೌದಾ? ಮತ್ತೆ ಇನ್ನೊಂದು ಪ್ರಶ್ನೆ ನಿನಗೆ ಕೇಳ್ತೇನೆ. ನಿನಗೆ ದಿನಪತ್ರಿಕೆ ಅಥವಾ ಸಾಹಿತ್ಯದ ಪುಸ್ತಕ ಓದ್ತಕ್ಕಂತಹ ಹವ್ಯಾಸವಾಗಲಿ, ಒಂದು ಆಸೆ ಆಗಲಿ ಇದೆಯಾ?
1: ದಿನಾಗ್ಲೂ ನ್ಯೂಸ್ ಪೇಪರ್ ಮತ್ತೆ ಕತೆ ಪುಸ್ತಕ, ಕನ್ನಡದ್ದು, ಇಂಗ್ಲಿಷ್ದು, ಎಲ್ಲ ಲ್ಯಾಂಗ್ವೇಜ್ದು, ಹಿಂದಿ ಎಲ್ಲ ಸೇರಿ ಎಲ್ಲ ಓದ್ತಾ ಇರ್ತೀನಿ. ನಮ್ಮ ತಲೆ ಇನ್ನ ಸ್ವಲ್ಪ ಫ್ರೆಶ್ ಆಗಿರುತ್ತೆ.
0: ಹೌದು, ಎಲ್ಲ ಭಾಷೆಗಳು ನಮಗೆ ಅಗತ್ಯ ಜೀವನಕ್ಕೆ, ಆದರೆ ಕನ್ನಡವೇ ನಮ್ಮಮ್ಮ ಅಲ್ವಾ? ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು, ಎಲ್ಲ ಭಾಷೆಗಳನ್ನು ಒಪ್ಕೋಬೇಕು, ಕನ್ನಡವನ್ನ ಏನ್ ಮಾಡಬೇಕು, ಅಪ್ಕೋಬೇಕು. ಕರೆಕ್ಟಾ? ಸರಿ ಇದೆಯಾ ನನ್ನ ಮಾತು? ಎಲ್ಲ ಭಾಷೆಗಳನ್ನು ಒಪ್ಕೋಬೇಕು, ಕನ್ನಡವನ್ನ ಒಪ್ಕೋಬೇಕು. ಸರಿನಾ? ಆಯ್ತು. ಮತ್ತೆ ಪ್ರತಿನಿತ್ಯ ದಿನಪತ್ರಿಕೆಗಳನ್ನ ಓದ್ತೀಯಾ? ನಿನ್ನ ಸ್ನೇಹಿತರಿಗೂ ಹೇಳ್ತೀಯಾ ಪ್ರತಿನಿತ್ಯ ದಿನಪತ್ರಿಕೆಗಳನ್ನ ಓದ್ಕೊಂಡೆ ಬಂದ್ರು ಅಂತ ಹೇಳಿ? ಹೇಳು, ಎಲ್ಲಾರ್ಗು ಹೇಳು, ಪ್ರತಿನಿತ್ಯ ದಿನಪತ್ರಿಕೆ ಓದೋದನ್ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡ. ಆಯ್ತಾ? ಆಯ್ತು. ನಿನ್ನ ಇಷ್ಟದ ಗೀತೆ ಯುವರತ್ನ ಚಿತ್ರದಿಂದ ಪಾಠಶಾಲಾ ಆ ಗೀತೆ ಪ್ರಸಾರವಾಗುತ್ತೆ. ತುಂಬಾ ತುಂಬಾ ವಂದನೆಗಳು, ಧನ್ಯವಾದಗಳು.

0: ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತಹ ಗೀತೆಯನ್ನು ಕೇಳಿದ್ರಿ. ಕರೆಕೊಂದು ಹಾಡು ವಿಶೇಷವಾಗಿ ಮಕ್ಕಳಿಗಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
0: ಭಾನುವಾರದ

0: ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮಕ್ಕಳಿಗಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ನಮ್ಮೊಂದಿಗೆ ದರ್ಶನ್ ದೂರವಾಣಿ ಸಂಪರ್ಕದಲ್ಲಿದ್ದಾನೆ. ದರ್ಶನ್
1: ಅಂಕಲ್,
0: ಏನ್ ಮಾಡ್ತಾ ಇದೀಯಾ?
1: ನಾನು ಓದ್ಕೊಂತೀನಿ.
0: ಓದ್ಕೊತಾ ಇದೀಯಾ? ನಿನ್ಗೆ ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟವಾದ್ದು?
1: ಕಾಣದಂತೆ ಮಾಯವಾದನ.
0: ಅಲ್ಲ ಕಣ, ಸಬ್ಜೆಕ್ಟ್ ಯಾವುದು ಅಂದ್ರೆ ಕಾಣದಂತೆ ಮಾಯವಾದ.
1: ಕನ್ನಡ.
0: ಕನ್ನಡ ಇಷ್ಟನಾ? ಓಕೆ, ಕನ್ನಡ ಇಷ್ಟ. ಯಾವ ಆಟ ತುಂಬಾ ಇಷ್ಟ?
1: ಖೋ.
0: ಖೋಖೋ ಆಡ್ತೀಯ ದಿನಾ ನಾನು?
1: ಅಂಕಲ್.
0: ಆಡ್ತೀಯೋ ಮೊಬೈಲ್ ಇಟ್ಕೊಂಡು ಕೂತ್ಕೋತೀಯೋ?
1: ಆಡ್ತೀನಿ ಅಂಕಲ್.
0: ಮೊಬೈಲ್ ದಿನ ನೋಡ್ತೀಯೋ ನೋಡಲ್ವೋ?
1: ನೆನ್ನೆ ತಾನೇ ಟೂರ್ನಮೆಂಟ್ಗೆ ಹೋಗಿ ಗಾಯ ಮಾಡ್ಕೊಂಡು ಬಂದಿದ್ದೀನಿ.
0: ಕಂಗ್ರಾಜುಲೇಷನ್, ಗಾಯ ಆದದಕ್ಕಲ್ಲ, ಟೂರ್ನಮೆಂಟ್ಗೆ ಹೋದಕ್ಕೆ. ಆಯ್ತಾ? ಆಮೇಲೆ
1: ಟೂರ್ನಮೆಂಟ್ಗೆ ಹೋಗಿದ್ದೆ ಅಂಕಲ್.
0: ಹೋಗಿದ್ಯಾ? ವೆರಿ ಗುಡ್, ವೆರಿ ಗುಡ್ ಕಣೋ, ವೆರಿ ಗುಡ್ ಕಣೋ. ಆಟ ತುಂಬಾ ಆಡ್ತೀಯಾ, ಮೊಬೈಲ್ ತುಂಬಾ ನೋಡ್ತೀಯಾ, ಯಾವುದು ನಿನ್ನ ಆಪ್ಷನ್?
1: ಆಟ ತುಂಬಾ ಆಡ್ತೀನಿ ಅಂಕಲ್.
0: ಮೊಬೈಲ್ ತುಂಬಾ ನೋಡ್ತೀಯಾ ನೋಡಲ್ವಾ? ಕರೆಕ್ಟ್ ಆಗಿ ಹೇಳ್ಬೇಕು. ನೋಡ್ತೀಯಾ ನೋಡಲ್ವಾ?
1: ಇಲ್ಲ, ಸ್ವಲ್ಪ
0: ಸ್ವಲ್ಪ. ಸ್ವಲ್ಪನೂ ನೋಡಬಾರ್ದು.
1: ಆಯ್ತು ಅಂಕಲ್.
0: ಇನ್ಮೇಲೆ. ಆಮೇಲೆ ನಿನಗೊಂದು ಮಾತು ಹೇಳ ನಾನು.
1: ಹೇಳಿ ಅಂಕಲ್.
0: ಪಾಲಿಸ್ಬೇಕು, ಇದನ್ನ ಫಾಲೋ ಮಾಡಬೇಕು. ಪ್ರತಿನಿತ್ಯ ನೀನು ದಿನಪತ್ರಿಕೆ ಓದಬೇಕು. ಓದ್ತೀಯಾ? ಪ್ರತಿನಿತ್ಯ
1: ಓದ್ತೀನಿ ಅಂಕಲ್.
0: ನಿಮ್ಮನೆ ದಿನಪತ್ರಿಕೆ ಓದಿ ನೀನು ಶಾಲೆಗೆ ಹೋಗ್ಬೇಕು.
1: ಪೇಪರ್ ಓದ್ತೀನಿ ಅಂಕಲ್.
0: ದಿನ ಓದ್ಬೇಕು. ಓದ್ಬೇಕು. ಓದ್ತೀಯಾ ಇನ್ಮೇಲೆ?
1: ಓದ್ತೀನಿ ಅಂಕಲ್.
0: ನಿನ್ನೆ ಓದಿದ್ಯಾ?
1: ನಿನ್ನೆ ಇಲ್ಲ ಅಂಕಲ್, ನಿನ್ನೆ ಟೂರ್ನಮೆಂಟ್ಗೆ ಹೋಗಿದ್ನಲ್ಲ.
0: ಓಕೆ, ಮೊನ್ನೆ ಓದಿದ್ಯಾ? ಓದಿದ್ಯಾ? ದಿನಪತ್ರಿಕೆಯನ್ನ ಓದಿ ತಿಂಡಿ ತಿನ್ಕೊಂಡು ಶಾಲೆಗೆ ಹೋಗ್ಬೇಕಿನ್ಮೇಲೆ. ಯಾರು ಯಾಕಪ್ಪ ಹಿಂಗ್ ಮಾಡ್ತೀಯಾ ಅಂತ ಹೇಳಿದ್ರೆ, ಹಿಂಗೆ ನಮ್ಮ ರೇಡಿಯೋ ಅಂಕಲ್ ಹೇಳಿದ್ರು, ಹಾಗಾಗಿ ನಾನು ದಿನಪತ್ರಿಕೆ ಓದ್ಕೊಂಡೇ ಶಾಲೆಗೆ ಹೋಗ್ತೀನಿ ಅನ್ಬೇಕು. ಇನ್ಮೇಲೆ ಪಕ್ಕಾ? ಪ್ರಾಮಿಸ್?
1: ಪ್ರಾಮಿಸ್.
0: ಓಕೆ, ಆರನೇ ಕ್ಲಾಸ್ ಓದ್ತಾ ಇದೀಯಾ. ಆಮೇಲೆ ನೀನು ಇಷ್ಟು ಚೆನ್ನಾಗಿ ಇವಾಗ ಮಾತಾಡ್ದೆ ಅಲ್ವಾ, ಇಷ್ಟು ಚೆನ್ನಾಗಿ ಮಾತಾಡ್ದೆ ಅಲ್ವಾ, ಇದಕ್ಕೆ ನಾನು ಒಂದು ಗಿಫ್ಟ್ ಕೊಡ್ಲಾ? ಕೊಡ್ಲಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ, ಇವಾಗ ನಿನಗೆ ಕಾಣದಂತೆ ಮಾಯವಾದನು ಹಾಡ್ಬೇಕಾ? ಏನಕ್ಕೆ ಈ ಹಾಡು ನಿನಗಿಷ್ಟ?
1: ನಮ್ಮ ಫೇವರೇಟ್ ಸ್ಟಾರ್ ಅಪ್ಪು, ಅವರ ಆಕ್ಷನ್, ಮರ್ಯಾದೆ.
0: ಎಸ್,
1: ಇಷ್ಟ ಅಂಕಲ್.
0: ಇಷ್ಟನಾ? ಓಕೆ. ನಿನ್ನ ಫೇವರೇಟ್ ಸ್ಟಾರ್ ಅಪ್ಪು, ಆದ್ರಿಂದ ನಿನಗೆ ಹಾಡು ಈ ತುಂಬಾ ಇಷ್ಟ, ಹೌದಲ್ವಾ? ಇದಾದ್ಮೇಲೆ ಯಾವ ಹಾಡು ಬೇಕು ನಿನಗೆ? ಅಲ್ಲ, ಯಾವ ಹಾಡು ಇಷ್ಟ ಹೇಳು ನಿನಗೆ.
1: ಕನ್ನಡ ನಾಡಿನ ನನ್ನ ಜಗತ್ತಿನ ಅದು.
0: ಅದು ಇಷ್ಟನಾ? ಓ, ನಿನಗೆ ಕನ್ನಡ ತುಂಬಾ ಇಷ್ಟ ಅಂತ ಹೇಳ್ದೆ ಅಲ್ವಾ? ಕನ್ನಡ ವಿಷಯ ತುಂಬಾ ಇಷ್ಟ ಅಂತ ಹೇಳ್ದೆ. ಸರಿ, ನೀನು ಮುಂದೆ ಏನಾಗಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದೀಯಾ?
1: ಪೊಲೀಸ್.
0: ಆಮೇಲೆ ಸೆಕೆಂಡ್ ಚಾನ್ಸ್?
1: ಆರ್ಮಿ.
0: ಥರ್ಡ್ ಚಾನ್ಸ್?
1: ಪ್ಲೇಯರ್.
0: ಫೋರ್ತ್?
1: ಇಂಜಿನಿಯರ್.
0: ಫಿಫ್ತ್? ಹೇಳು.
1: ಡ್ಯಾನ್ಸರ್.
0: ಹಾ,
1: ಡ್ಯಾನ್ಸರ್.
0: ಡ್ಯಾನ್ಸರ್. ಆದ್ರೆ ಆದ್ರೆ ನೋಡು ದರ್ಶನ್, ಒಂದು ಮಾತು ಹೇಳಲ ನಿನಗೆ. ಇವತ್ತು ನಮ್ಮ ಸೊಸೈಟಿಗೆ ಸೇವೆ ಮಾಡುವವರ ಅಗತ್ಯ ಇದೆ, ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥವ್ರ ಅಗತ್ಯ ಇದೆ. ನೀನು ಮಾಡಬೇಕು. ನೀನು ಆಗ್ತೀಯಾ?
1: ಹಲೋ,
0: ನೀನು ಆಗ್ತೀಯಾ?
1: ಮಾಡ್ತೀನಿ.
0: ಒಬ್ಬ ವಿಜ್ಞಾನಿ ಆಗ್ತೀಯ ನೀನು? ಇವತ್ತೇ ಪ್ರಯತ್ನ ಪಡ್ತೀಯಾ? ನೋಡು, ಇವತ್ತಿಂದ ನೀನು ಪ್ರತಿನಿತ್ಯ ದಿನಪತ್ರಿಕೆಗಳನ್ನ ಓದಿದ್ರೆ ನೀನು ಸೈಂಟಿಸ್ಟ್ ಆಗೇ ಆಗ್ತೀಯ. ಥ್ಯಾಂಕ್ ಯು, ಬಾಯ್ ಬಾಯ್. ದರ್ಶನ್ ಇಷ್ಟಪಟ್ಟಿದ್ದಾನೆ ಕಾಣದಂತೆ ಮಾಯವಾದನು ಗೀತೆ ಬೇಕಂತೆ ಅವನಿಗೋಸ್ಕರ.

ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮ ಮುಡಿ ಬರ್ತಾ ಇದೆ. ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಕರೆ ಮಾಡಿದ್ದ ಹರ್ಷಿತ್ ತುಮಕೂರಿನಿಂದ, ಅವನು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಹೇಳ್ದ. ಎರಡು ಸಲ ಅವನು ಕರೆ ಮಾಡ್ದ, ಆದರೆ ಕರೆ ಯಾಕೋ ನಮಗೆ ತಡವಾಗಿ ಸ್ವೀಕೃತವಾಯಿತು. ಅವನು ಇಷ್ಟಪಟ್ಟು ಕೇಳ್ತಾ ಇರತಕ್ಕಂತಹ ಗೀತೆ ಜಯಸಿಂಹ ಚಿತ್ರದ ಈ ಹಾಡು. ಹರ್ಷಿತ್ಗೋಸ್ಕರ ಈ ಗೀತೆ ಪ್ರಸಾರವಾಗುತ್ತೆ ಈ ಹೊತ್ತಿನಲ್ಲಿ. ಈ ಗೀತೆಯೊಂದಿಗೆ ಮಕ್ಕಳ ವಿಶೇಷ ಕಾರ್ಯಕ್ರಮ ಕರೆಗೊಂದು ಹಾಡು ಇಲ್ಲಿಗೆ ಮುಗಿಯುತ್ತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಪ್ರಮುಖ ಆರ್ಥಿಕ ಪಾಲುದಾರ ರಾಷ್ಟ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8-10 ಪ್ರಧಾನಿ ನರೇಂದ್ರ ಮೋದಿಯವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು, ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತವು ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು, ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಮತ್ತು ಪರಸ್ಪರ ಸಹಕಾರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಟಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿನಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷದ ಕಾರಣದಿಂದಾಗಿ ವಿಧಿಸಲಾಗಿದ್ದಂತಹ ತುರ್ತು ನೈಸರ್ಗಿಕ ಅನಿಲ ಪೂರೈಕೆ ನಿಯಂತ್ರಣಗಳನ್ನು ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. ಈ ಮೂಲಕ ಸಾಮಾನ್ಯ ಅನಿಲ ಹಂಚಿಕೆಯನ್ನು ಪುನಃ ಸ್ಥಾಪಿಸಲಾಗಿದೆ. ಉತ್ತರಾಖಂಡದ ಲಿಪುಲೇಕ್ ಮಾರ್ಗದ ಮೂಲಕ ಸಾಗುವ ಪ್ರಸಿದ್ಧ ಕೈಲಾಸ ಮಾನಸ ಸರೋವರ ಯಾತ್ರೆಯ 49 ಪ್ರಯಾಣಿಕರ ಮೊದಲ ತಂಡಕ್ಕೆ ಟನಕಪುರದಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಹಸಿರು ನಿಶಾನೆ ತೋರಿದರು. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತ ಮಂಡಳಿಯ ಅಧ್ಯಕ್ಷರಾದಂತಹ ಶರಣಪ್ಪ ಸಲದಾಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಕ್ರೊಯೇಷ್ಯಾದಲ್ಲಿ ನಡೆಯುತ್ತಿರುವಂತಹ ಗ್ರ್ಯಾಂಡ್ ಚೆಸ್ ಟೂರ್ನಿಯಲ್ಲಿ ಬ್ಲಿಡ್ಜ್ ವಿಭಾಗದ ಆರಂಭಿಕ ಸುತ್ತುಗಳಲ್ಲಿ ನಿರಾಶಾದಾಯಕ ಪ್ರದರ್ಶನ ನೀಡಿದಂತಹ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ 4ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಮೊದಲ 9 ಬ್ಲಿಡ್ಜ್ ಸುತ್ತುಗಳಿಂದ ಅವರು 3.5 ಅಂಕಗಳು

0: 92.9 FM.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು.
3: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
0: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
6: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
5: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
6: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 1:06:12 ವಿವಿಧ ಭಾರತೀಯ ಮಧ್ಯಾಹ್ನದ ಪ್ರಸಾರದ ಈ ಹೊತ್ತಿನಲ್ಲಿ ನಾವಿದ್ದೇವೆ. 1:10 ನೀವು ವಾರ್ತೆಗಳನ್ನು ಕೇಳಬಹುದು. ನಂತರ 1:20 2:00 ನಿಮ್ಮ ಕೋರಿಕೆಯ ಗೀತೆಗಳು ಸಂದೇಶದ ಮುಖಾಂತರ ನಮ್ಮನ್ನು ತಲುಪಲಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091029, ಸಂಖ್ಯೆ ಮತ್ತೊಮ್ಮೆ 9483091029. ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಚಿತ್ರಗೀತೆಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ಸಂದೇಶವನ್ನು ರವಾನಿಸಬಹುದು, ಕೇಳಬಹುದು. ಈಗ ಪ್ರಸಾರವಾಗುತ್ತೆ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಓಂ ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಪಿ ಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದು ಪ್ರಧಾನಿಯವರ 4ನೇ ಇಂಡೋನೇಷ್ಯಾ ಭೇಟಿಯಾಗಿದ್ದು 2018ರ ಮೇ ತಿಂಗಳಲ್ಲಿ ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಿದ ಬಳಿಕ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಜಕಾರ್ತಾದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿರುವ ಪ್ರಧಾನಿ ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಸಮುದಾಯ ಕಾತುರದಿಂದ ನಿರೀಕ್ಷಿಸುತ್ತಿದೆ. ಜಕಾರ್ತಾದ ಇಂಡಿಯಾ ಕ್ಲಬ್ ಅಧ್ಯಕ್ಷ ಸಿದ್ಧಾರ್ಥ ಪಾಡಿಯ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಎರಡು ಪ್ರಮುಖ ಆರ್ಥಿಕತೆಗಳಾದ ಭಾರತ ಮತ್ತು ಇಂಡೋನೇಷ್ಯಾ ಮೂಲಸೌಕರ್ಯ, ವ್ಯಾಪಾರ, ರಕ್ಷಣೆ, ಕೃಷಿ, ನೈಸರ್ಗಿಕ ಸಂಪನ್ಮೂಲ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಮುದಾಯ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಿದ್ದತೆಯಲ್ಲಿ ತೊಡಗಿಸಿಕೊಂಡಿದ್ದು ಜಕಾರ್ತಾ ಮಾತ್ರವಲ್ಲದೆ ಬಾಲಿ, ಮೆಡಾನ್, ಸೆಮರಾಂಗ್ ಹಾಗೂ ಸುರಬಯಾದಿಂದಲೂ ಭಾರತೀಯರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರಮುಖ ಆರ್ಥಿಕ ಪಾಲುದಾರ ರಾಷ್ಟ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8ರಿಂದ 10ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತ ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಸಂಬಂಧವು

0: ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಆಳವಾದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳಿಂದ ಬೆಂಬಲಿತವಾಗಿದೆ. ವ್ಯಾಪಾರ, ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದ ಕುರಿತಾದ ನಮ್ಮ ಸಹಕಾರವು ಉಭಯ ದೇಶಗಳಿಗೆ ಪ್ರಯೋಜನಗಳನ್ನು ನೀಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗದ ಉದ್ದೇಶಗಳನ್ನು ಬದಿಗೊತ್ತಿ ಸಾಮೂಹಿಕವಾಗಿ ಎನ್ಯೂಮರೇಷನ್ ಅರ್ಜಿಗಳನ್ನು ವಿತರಿಸಲಾಗುತ್ತಿದೆ. ಈ ಸಂಬಂಧ ಶೀಘ್ರದಲ್ಲೇ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಪ್ರಮುಖರು ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಯವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಿದ್ದೇವೆ ಎಂದರು. ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಅರ್ಜಿ ಭರ್ತಿ ಮಾಡಿಸಿಕೊಳ್ಳಿ. ನಿಗದಿತ ಸಮಯದೊಳಗೆ ಪ್ರಕ್ರಿಯೆ ಪೂರ್ಣಗೊಳ್ಳದಿದ್ದರೆ ವಿಸ್ತರಣೆಯೂ ಆಗಬಹುದು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದ್ದು ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಐಆರ್ ವಿಷಯದಲ್ಲಿ ವಿರೋಧ ಪಕ್ಷಗಳು ದೇಶಾದ್ಯಂತ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಪ್ರಕ್ರಿಯೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾದ ಅಧಿಕಾರಿಗಳು ಕಲ್ಯಾಣ ಮಂಟಪದಂತಹ ಸ್ಥಳಗಳಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂಶಯಾಸ್ಪದವಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಇಂತಹ ಲೋಪಗಳು ಸಂಭವಿಸುತ್ತಿದ್ದು ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ತಿಂಗಳ ಒಂದರಿಂದ ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿರಾಮ್ಜಿ ಕಾಯ್ದೆ 2025 ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಇಂದು ಅವರು ವರ್ಚುಯಲ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿ ನೆರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ವಿಬಿಜಿರಾಮ್ಜಿ ಕಾಯ್ದೆಗೆ ಯಶಸ್ವಿಯಾಗಿ ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲು 3 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ ವಿಬಿಜಿರಾಮ್ಜಿ ಗ್ಯಾರಂಟಿ ಕಾಯ್ದೆಯನ್ನು ಕೇವಲ ಒಂದೇ ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ 5 ವರ್ಷಗಳಲ್ಲಿ 2.86 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡುವ ಮೂಲಕ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಈ ಕಾಯ್ದೆ ನೆರವಾಗಲಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ಖ್ಯಾತ ಜಾನಪದ ಗಾಯಕಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನ್ ಬಾಯಿ ಅವರು ಇಂದು ಮುಂಜಾನೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ರಾಯಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀಜನ್ ಬಾಯಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಪ್ರಕಾರ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ಧಿ ಹಾಗೂ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯು ಇದೇ 8 ಮತ್ತು 9 ರಂದು ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಟೂರ್ನಿಯಲ್ಲಿ ಇದುವರೆಗೆ ಉಭಯ ತಂಡಗಳು ಅಜೇಯವಾಗಿ ಫೈನಲ್ಗೆ ಪ್ರವೇಶಿಸಿವೆ. ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದರೆ ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಗೆದ್ದು ಸತತ 6ನೇ ಜಯದೊಂದಿಗೆ ಫೈನಲ್ಗೆ ಪ್ರವೇಶಿಸಿದೆ. ಉಭಯ ತಂಡಗಳ ನಡುವಿನ ಈ ಪ್ರಶಸ್ತಿ ಹಣಾಹಣಿಯು ರೋಚಕ ಪೈಪೋಟಿಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ. ಫಿಲಡೆಲ್ಫಿಯಾದಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋ ತಂಡವನ್ನು ಎದುರಿಸಲಿದೆ. ಇದಕ್ಕೂ ಮುನ್ನ ಈಜಿಪ್ಟ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯ ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ಬಳಿಕ 1-1 ಅಂತರದಲ್ಲಿ ಡ್ರಾ ಸಾಧಿಸಿತ್ತು. ನಂತರ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಈಜಿಪ್ಟ್ 4-2 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಪ್ರವೇಶಿಸಿತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸರ್ಬಿಯಾದ ನೋವಾಕ್ ಜೋಕೋವಿಚ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲ್ಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರು ಜಪಾನ್ನ ಶಿಂಟಾರೋ ಮೊಜಿ ಜುಕಿ ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ 16ರ ಸುತ್ತಿನಲ್ಲಿ ಅಗ್ರಶ್ರೇಯಾಂಕಿತೆ ಅರಿನಾ ಸಬಲೆಂಕ ಜಪಾನ್ನ ನವೊಮಿ ಒಸಾಕಾ ವಿರುದ್ದ ಸೆಣಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿವೆ. ನಿಪುಣ ಭಾರತ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆಯನ್ನು ಖಚಿತಪಡಿಸುತ್ತದೆ. 3-9 ವರ್ಷ ವಯಸ್ಸಿನ ಮಕ್ಕಳಿಗೆ ಜೀವಿತಾವಧಿಯ ಕಲಿಕೆಗಾಗಿ ಮೂಲಭೂತ ಓದು, ಬರವಣಿಗೆ ಮತ್ತು ಗಣಿತ ಕೌಶಲ್ಯಗಳನ್ನು ಪಡೆಯಲು ಈ ಯೋಜನೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಬಿಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಟಿ ಕಾರುಣ್ಯರಾಮ್. ನನ್ನ ಫೇವ್ರೆಟ್ ಎಫ್ ಎಂ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ್ ಭಾರತಿ ಎಫ್ ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

102.9 FM ಮಧ್ಯಾಹ್ನದ ಪ್ರಸಾರದಲ್ಲಿ ನಾವಿದ್ದೇವೆ. ಸಂದೇಶ ನಮಗೆ, ಸಂಗೀತ ನಿಮಗೆ. ನೀವು ಸಂದೇಶವನ್ನು ಕಳಿಸಿ ನಿಮ್ಮ ಇಷ್ಟದ ಗೀತೆಯನ್ನು ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಸಂಖ್ಯೆ ಮತ್ತೊಮ್ಮೆ 9483091029. ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಗೀತೆಯನ್ನು ನಮಗೆ ಕಳುಹಿಸಿಕೊಡಬಹುದು, ಕೋರಿಕೆಯ ಗೀತೆಯನ್ನು ನಮಗೆ ಕಳಿಸಿಕೊಡಬಹುದು. ಪ್ರಸಾರ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಹಾಗೆ ಒಬ್ಬೊಬ್ಬರಾಗಿ ಕ್ಯೂನಲ್ಲಿ ಬನ್ನಿ ಅಂತೇಳಿ ಹೇಳಿದ್ದೆ. ಮೊದಲನೇದಾಗಿ ಬಂದಿದೆ ನಮಗೆ ಸಂದೇಶ ಸುರೇಶ್ ಮದ್ದೂರ್ ಯಾದಗಿರಿಯಿಂದ. ಇವರು ಮಾಂಗಲ್ಯ ಭಾಗ್ಯ ಚಿತ್ರದ ಗೀತೆಯನ್ನು ಕೇಳಬೇಕಂತೆ. ಹಾಡನ್ನು ಕೇಳಲೇಬೇಕು ಅಂಥೇಳಿ ಇವತ್ತು ಭಾನುವಾರ ರೇಡಿಯೋ ಮುಂದೆ ಕೂತ್ಕೊಂಡೇ ಬಿಟ್ಟಿದ್ದೀನಿ, ದಯವಿಟ್ಟು ಪ್ರಸಾರಿಸ್ತೀರಾ ಅಂಥೇಳಿ ಕೇಳ್ತಾ ಇದ್ದಾರೆ. ಸುರೇಶ್ ಮದ್ದೂರ್ ಯಾದಗಿರಿಯಿಂದ ಅವರ ಕೋರಿಕೆಯ ಗೀತೆ ಮಾಂಗಲ್ಯ ಭಾಗ್ಯ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ರಾಜನಾಗೇಂದ್ರ ಅವರ ಸಂಗೀತವಿದೆ.

ಬಂದಿದೆ. ಗೀತೆಗಳನ್ನ ಕೇಳಬೇಕು ಅಂತಕ್ಕಂಥ ಆಸೆಯ ಭಾವ ಇದ್ದೇ ಇರುತ್ತೆ. ನಿಮಗೆ ಪ್ರಸಾರ ಮಾಡ್ತಕ್ಕಂಥ ಪ್ರಯತ್ನ ಕೂಡ ನಾವು ಖಂಡಿತ ಮಾಡೇ ಮಾಡ್ತೀವಿ. ರಣಧೀರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂಥೇಳಿ 4 ಸಂದೇಶಗಳು ಬಂದಿದೆ. ರಣಧೀರ ಚಿತ್ರದ ಗೀತೆ 11:02 ಪ್ರಸಾರವಾಯಿತು, ನೀವು ಕೇಳಿಲ್ಲ ಅಂತ ಅನ್ಕೋತೀನಿ. ಇರಲಿ, ಮಾಡುವ ಪ್ರಯತ್ನವನ್ನು ಮಾಡುವ. ಮತ್ತೊಂದು ಸಂದೇಶ ಬಂದಿದೆ. ಸಂದೇಶ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮಸ್ತೆ, ನಾನು ಗೌರಿಬಿದನೂರಿನಿಂದ ಸುರೇಶ್ ಭಟ್. ಈ ದಿನ ನನಗೆ ವಾಣಿ ಜಯರಾಮ್ ಅವರು ಹಾಡಿರುವ ಅಪರಿಚಿತ ಚಿತ್ರದಿಂದ ಸವಿ ನೆನಪುಗೊಳ್ಳಬೇಕು, ಸವಿಯಲ್ಲಿ ಮನವು ಈ ಹಾಡನ್ನು ಹಾಡಿ ಪ್ರಸಾರವನ್ನು ಮಾಡಿ ಕೇಳಲು ತುಂಬ ಇಂಪಾಗಿರುತ್ತೆ. ನಮಸ್ಕಾರ, ವಂದನೆ ಅಂತೆಲ್ಲ ಹೇಳಿ ಬರೆದಿದ್ದಾರೆ ಸುರೇಶ್ ಭಟ್ರು. ಅವರ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ.

1:31:16 ಸಂದೇಶ ನಮಗೆ, ಸಂಗೀತ ನಿಮಗೆ ಅಂತೇಳಿ ಹೇಳಿದ್ರೆ ಕರೆ ಕೂಡ ಮಾಡ್ತಾ ಇದ್ದಾರೆ. ನೀವು ಕರೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ, ಗೀತೆಗಳು ಪ್ರಸಾರವಾಗಲ್ಲ. ಸಂದೇಶವನ್ನು ಕಳಿಸಿ, ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡೋ ಪ್ರಯತ್ನ ನಮ್ಮ ಕಡೆಯಿಂದ ನಾವು ಮಾಡ್ತೇವೆ. ಮನವಿ ಪತ್ರ ಹಿಡಿದು ಸರತಿಯಲ್ಲಿ ನಿಂತ್ಕೊಳ್ಳ ಸರ್ ಅಂತೇಳಿ ರಾಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಸರತಿಯಲ್ಲೇನು ನಿಲ್ಲೋದೇನು ಬೇಡ, ನಿಮ್ಮ ಮನವಿಯನ್ನು ಹಾಕಿ ಹೋಗ್ಬಿಡಿ, ಮಾಡೋ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ಅಂತೇಳಿ ಹೇಳ್ತಾ ಈಗ ಪ್ರಸಾರವಾಗುತ್ತೆ. ಯಾರ ಸಂದೇಶ? ಎಸ್ ಎಂ ಶೋಭಾ ಹಾಸನದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶುಭ ಮಧ್ಯಾಹ್ನ ಸರ್. ಸಂದೇಶ ನಮಗೆ, ಸಂಗೀತ ನಿಮಗೆ, ಈ ಕಾರ್ಯಕ್ರಮದಲ್ಲಿ ಈ ಸೊಗಸಾದ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತೇಳಿ ಕೇಳ್ತಾ ಇದ್ದಾರೆ. ಯಾವುದಪ್ಪ ಈ ಸೊಗಸಾದ ಗೀತೆ ಅಂತ ಹೇಳಿದ್ರೆ, ವಿಷ್ಣುಸೇನ ಚಿತ್ರದ್ದು ಮೇಘವೇ ಮೇಘವೇ.

ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ, ಸಂಗೀತಗಳನ್ನು ಕೂಡ ಕೇಳ್ತಾ ಇದ್ದಾರೆ. ಆದರೆ ಕೌಸಲ್ಯ ಬನಶಂಕರಿಯಿಂದ ಹೇಳ್ತಾ ಇದ್ದಾರೆ, ಇವರೊಂಥರ ಯಾವ ಥರ ಅಂತ ಹೇಳಿದ್ರೆ ಜಗತ್ತಿನ ಯಾವ ಮೂಲೆಯಿಂದ ಯಾವುದೇ ಒಳ್ಳೇದು ಬಂದರೂ ಅದ್ರ ನನ್ನ ಹತ್ರಕ್ಕೆ ಬರಲಿ ಅಂಥೇಳಿ ಹೇಳ್ತಾ ಇದ್ದಾರೆ. ಆಯ್ಕೆ ಯಾವುದಾದ್ರೇನು ಸರ್, ಯಾರು ಆದರೆ ಯಾರು ಹಾಡಾದ್ರೇನು, ಕೇಳೋದಕ್ಕೆ ಚೆನ್ನಾಗಿದ್ದರೆ ಸಾಕು, ನನಗಷ್ಟೇ ಸಾಕು ಅಂಥೇಳಿ ಹೇಳ್ತಾ ಇದ್ದಾರೆ. ಅದು ಏನೋ ಒಂಥರ ನಿರ್ಲಿಪ್ತ ಭಾವನೆ ಅಂತ ಹೇಳಿ ಅನಿಸುತ್ತೆ. ಇರಲಿ, ಅಂತೂ ಎಲ್ಲ ಒಳ್ಳೆ ಗೀತೆಗಳನ್ನ ಕೇಳ್ತಕ್ಕಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗಾಗಿ ಒಳ್ಳೊಳ್ಳೆ

ಗಳನ್ನು ಇತರೆ ಶ್ರೋತೃಗಳು ಕೇಳ್ತಾ ಇದ್ದಾರೆ, ನೀವು ಅದನ್ನು ಕೇಳಿಸ್ಕೊತಾ ಇದ್ದೀರಿ. ಅರ್ಪಿತಾ ವರ್ಣಿಕಾ ನವೀನ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ನನಗೆ ಓ ಮಲ್ಲಿಗೆ ಚಿತ್ರದಿಂದ ಮುದ್ದಾದ ಬಲೆ ಹೆಣೆದ ಹುಡುಗಿನ ಒಳಕರದ ಗೀತೆನ ಪ್ರಸಾರ ಮಾಡ್ತೀರಾ, ತುಂಬ ಚೆನ್ನಾಗಿದೆ ಈ ಗೀತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅರ್ಪಿತಾ ವರ್ಣಿಕಾ ನವೀನ್ ಅವರಿಗೋಸ್ಕರ ಈ ಒಂದು ಸುಂದರ ಗೀತೆ ಪ್ರಸಾರವಾಗ್ತಾ ಇದೆ.

ತೀರುವುದೊಂದು ಹೃದಯ, ನಾ ಯಾರಿಗಂತ ಕೊಡಲಿ ಅನ್ನೋ ಹಂಗಾಗಿದೆ. ಇರೋದು ಒಂದು ಗಂಟೆನೂ ಅಲ್ಲ, 40 ನಿಮಿಷದಲ್ಲಿ ಯಾವ್ಯಾವ ಗೀತೆನ ಪ್ರಸಾರ ಮಾಡೋಣ. ಇರಲಿ, ಪ್ರಯತ್ನ ಮಾಡ್ತೂ ಮಾಡಲೇಬೇಕಲ್ಲ. ಉದಯ್ ಕರ್ಕೇರ ಅವರು ಇಷ್ಟಪಟ್ಟು ಕೇಳಿದ್ದಾರೆ, ಸೂಫ್ರಮ್ ಸೋ ಚಿತ್ರದಿಂದ ಒಂದು ಸ್ಕೂಟ್ರಾಡನ್ನು ಹಾಕ್ತೀರಾ ಅಂತೇಳಿ ಹೇಳ್ತಾ ಇದ್ದಾರೆ. ಅವರ ಇಷ್ಟದ ಗೀತೆ ಪ್ರಸಾರವಾಗುತ್ತೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹುಡುಗ ಹುಡುಗ ಹುಡುಗಿ ಚೈತ್ರ. ವಿವಿಧ ಭಾರತಿ ಕೇಳ್ಕೊಂಡೆ ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೀನಿ, ನೀವು ಅಷ್ಟೇನೆ. ವಿವಿಧ ಭಾರತಿ ಕೇಳ್ತಾ ರೀ, ಇಲ್ಲಿ ಬರೋ ಎಲ್ಲಾ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿ.
1: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ಇಂಪನ್ನ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಭಾನುವಾರದ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಸಂದೇಶ ನಮಗೆ, ಸಂಗೀತ ನಿಮಗೆ, ಸಂಗೀತ ಅಂತೂ ನಿಮಗೆ ಸಿಗ್ತಾನೆ ಇದೆ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ ಹೇಳ್ತಾ ಇದ್ದಾರೆ, ಒಂದೆಡೆ ಅಬ್ಬರದಿಂದ ಸುರಿತಕ್ಕಂಥ ಗಾಳಿ ಮಳೆ, ಇನ್ನೊಂದೆಡೆ ವಿವಿಧ ಭಾರತಿಯಲ್ಲಿ ಹಾಡುಗಳ ಸುರಿಮಳೆ ತುಂಬ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಭಾನುವಾರದ ಮಧ್ಯಾಹ್ನದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಸೌಭಾಗ್ಯ ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಅಯ್ಯೋ ಇದೊಂದಾರು ಗೀತೆ ಪ್ರಸಾರ ಮಾಡಿ ಒಂದು ಗಂಟೆಯಿಂದ ಕಾಯ್ಕೊಂಡು ಕೂತ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರೇಮಕ್ಕೆ ಸಹಿಚಿತದ ಗೀತೆ ಪ್ರಸಾರವಾಗುತ್ತಾ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮಗೆ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಹಾಲಕ್ಷ್ಮಿ ಅವರ ಧ್ವನಿಯಲ್ಲಿ.

ಒಂದು ಗಂಟೆಯ ಅವಧಿ ಹೇಗೆ ಮುಗಿತಾ ಬಂತೋ ಏನೋ ಒಂದೂ ಗೊತ್ತಿಲ್ಲ. ಆದರೆ ಗೀತೆಗಳು ಪ್ರಸಾರ ಕೂಡ ಆಗ್ತಾ ಇದೆ, ನಿಮ್ಮ ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ಸರ್ ನಮಗೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಮತಾ ಬಡ್ನಿ ಕೇಶವಪುರ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೂವಾಲೆ ಲಕ್ಷ್ಮಿ ಅವರು ಹೇಳ್ತಾ ಇದ್ದಾರೆ, ನನಗೆ ಮುಗಿಯದ ಕಥೆಯ ಚಿತ್ರದಿಂದ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಬಹುದಾ ಅಂಥೇಳಿ. ನಿಮ್ಮ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ,

ಕುವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿ ಈ ಒಂದು ಗೀತೆ ಪ್ರಸಾರಿಸ್ತೀರಾ ಅಂತ ಹೇಳಿ ಕೇಳಿದ್ರು. ಅವರ ಇಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ. ಮುಗಿಯದ ಕಥೆ ಚಿತ್ರದ್ದು.

ಗೀತೆಯನ್ನು ಕೇಳಿದ ಸಂದೇಶವನ್ನು ಕಳಿಸಿದ ನಿಮಗೂ ಕೂಡ ವಂದನೆಯನ್ನು ಹೇಳತಕ್ಕಂಥ ಸಮಯ ಬಂದ್ಬಿಟ್ಟಿದೆ. ಇನ್ನೊಂದು ಗೀತೆಯನ್ನು ಪ್ರಸಾರ ಮಾಡತಕ್ಕಂಥ ಸಮಯ ನಮ್ಮಲ್ಲಿ ಉಳಿದಿದೆ. ಚೈತ್ರಾ ಡಿ ಎಂ ಅವರು ನೆಲಮಂಗಲ ತಾಲೂಕು ಕಮಲಾಪುರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಶುಭ ಮಧ್ಯಾಹ್ನ ವಿವಿಧ ಭಾರತಿ, ತುಂಬ ಸೊಗಸಾದ ಇಂಪಾದ ಗೀತೆಗಳು ಮೂಡಿ ಬರ್ತಾ ಇದೆ. ಧನ್ಯವಾದಗಳು. ಸಾಧ್ಯವಾದರೆ ಈ ಒಂದು ಗೀತೆಯನ್ನು ಪ್ರಸಾರ ಮಾಡಬಹುದಾ? ಸಂಭ್ರಮ ಚಿತ್ರದಿಂದ ಓ ಪೂರಮೆ ಆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಚೈತ್ರಾ ಡಿ ಎಂ ಅವ್ರಿಗೋಸ್ಕರ ಈ ಗೀತೆ. ಈ ಗೀತೆಯ ನಂತರ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳ ಪ್ರಸಾರ, ನಂತರ 2 ಗಂಟೆ 15 ನಿಮಿಷಕ್ಕೆ ವಿಕೆ

ಪ್ರಸಾರವಾದಂತಹ ಎಲ್ಲ ಗೀತೆಗಳು ಇಷ್ಟ ಆಯಿತು ಅಂಥೇಳಿ ಬಿ ಲೀಲಾ ಶಿವಮೊಗ್ಗದಿಂದ ಹೇಳ್ತಾ ಇದ್ದಾರೆ. ಕೇಳುಗರ ಸಂದೇಶದ ಹಾಡುಗಳು ತುಂಬ ಅಪರೂಪದ ಗೀತೆಗಳು, ನಮಗೂ ಕೂಡ ತುಂಬ ಇಷ್ಟ ಆಯಿತು, ಧನ್ಯವಾದಗಳು ಪ್ರಸಾರಿಸಿದ್ದಕ್ಕೆ ಅಂತ ಹೇಳಿ ಶ್ರೀದೇವಿಯವರ ಸಂದೇಶ ನಮ್ಮ ಹತ್ರ ಬಂದಿದೆ ಬೇರೆಯವರಿಂದ.

0: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: کاشر زبانی این پروگرام تے خبری تے چھ نیوز آن AIR ایپ پر دستیاب
4: آکاشوانی انیت تمل نگلچگلوں نیوز آن AIR ایپل کڑیکم

0: AM 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: 2:16:02 ವೀಕೆಂಡ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳಿದ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಅಮೃತಧಾರೆ ಚಿತ್ರಗೀತೆ ಪ್ರಸಾರವಾಗ್ತಾ ಇದೆ. ರಾಮ್ಪ್ರಸಾದ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಠಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪಹಾನಿ. ದೇಶದಲ್ಲಿ ಹಿಂದುಳಿದ ಹಾಗೂ ಶೋಷಿತ ವರ್ಗಕ್ಕೆ ರಾಜಕೀಯ ಸಾಮಾಜಿಕ ಹಕ್ಕುಗಳು ಸಿಗುವಂತಾಗಲು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣವಾಗಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಂದು ಉದ್ಘಾಟಿಸಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಮನ್ನಣೆ ಸಿಗಬೇಕಾದರೆ ಹಿಂದುಳಿದ ವರ್ಗದವರೂ ಸೇರಿದಂತೆ ಎಲ್ಲಾ ವರ್ಗದ ಜನರು ಸಂವಿಧಾನವನ್ನು ರಕ್ಷಿಸಬೇಕಿದೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಎನ್ನುವ ಸಂವಿಧಾನದ ಆಶಯ ಈಡೇರಿದಾಗ ಮಾತ್ರ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೌದ್ಧ ಭಿಕ್ಕುಗಳಾದ ಕೊಳ್ಳಿಗಾಲ ಬುದ್ಧ ವಿಹಾರ ಪೂಜ್ಯ ಮನೋರಕ್ಷಿತ ಬಂತೇಜಿ ಚೇತವನ, ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸಂಸದ ಡಾ ಕೆ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಸದಸ್ಯ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಹಾಸನ ಜಿಲ್ಲೆ ಸಾಲಗಾಮಿ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಬೀಜ ಕಾಯ್ದೆ ಉಲ್ಲಂಘಿಸಿ ಸಂಗ್ರಹಿಸಲಾಗಿದ್ದ ಒಟ್ಟು 97,000 ರೂಪಾಯಿ ಮೌಲ್ಯದ ಹೈಬ್ರಿಡ್ ಮೆಕ್ಕೆಜೋಳ ಬೀಜಗಳು ಹಾಗೂ ಬೇಲೂರು ತಾಲೂಕಿನಲ್ಲಿ 1.77 ಲಕ್ಷ ರೂಪಾಯಿ ಮೌಲ್ಯದ 88 ಚೀಲ ಯೂರಿಯಾ ಹಾಗೂ ಫಾಸ್ಫೋ ಜಿಪ್ಸಮ್ ಗ್ರಾನ್ಯೂಲ್ಸ್ ಜಪ್ತಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನಿಯಮಬಾಹಿರವಾಗಿ ಇರಿಸಲಾಗಿದ್ದ 86,000 ರೂಪಾಯಿ ಮೌಲ್ಯದ 22 ಲೀಟರ್ ಸೂಕ್ಷ್ಮ ಪೋಷಕಾಂಶ ಮಿಶ್ರಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಮಂಡ್ಯ ತಾಲೂಕಿನ ಇಂದುವಾಳದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 300 ಚೀಲ ಯೂರಿಯಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಿಯಮಬಾಹಿರವಾಗಿ ಚಟುವಟಿಕೆ ನಡೆಸುವ ಮಾರಾಟಗಾರರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿರಂಗನಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಠಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಹಾರ ಭದ್ರತೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದುರ್ಬಲ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ ಮತ್ತು ಉದ್ಯೋಗದ ಕೊರತೆ ನಡುವೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸೋಲಿಗ ಕುಟುಂಬಗಳು ಕೂಲಿ ಅರಸಿ ವಲಸೆ ಹೋಗುವಂತಾಗಿದೆ ಮತ್ತು ಮಕ್ಕಳು ಶಾಲೆ ತೆರೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವ ಸರ್ಕಾರ ಮೂಲಭೂತ ಆಹಾರ

0: ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಬಾಕಿ ಇರುವ 3 ತಿಂಗಳ ಪೌಷ್ಟಿಕ ಆಹಾರ ಕಿಟ್ಗಳನ್ನು ತಕ್ಷಣವೇ ವಿತರಿಸಿ ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ ಹಾಗೂ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಯವರೇ ಸಮಗ್ರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಎಚ್ಕೆ ಪಾಟೀಲ್ ಅವರ ಹೆಸರಿನಲ್ಲಿ 3 ಮತಗಳಿರುವ ಕುರಿತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ತಾವು ಪ್ರಸ್ತಾಪಿಸಿದ್ದು ಈ ವಿಷಯದಲ್ಲಿ ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿಯ ಹೆಸರು ಮತ್ತು ತಂದೆಯ ಹೆಸರು ಒಂದೇ ರೀತಿ ಇರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಸಚಿವ ಎಚ್ಕೆ ಪಾಟೀಲ್ ನೀಡಿರುವ ಸ್ಪಷ್ಟೀಕರಣವನ್ನು ಚುನಾವಣಾ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಮ್ಯಾಪಿಂಗ್ ನಂತರವೂ ಒಂದೇ ಹೆಸರಿನಲ್ಲಿ ಹಲವು ಮತಗಳಿರುವ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ವಿಚಾರವಾಗಿದ್ದು ತಾವು ಯಾರ ಮೇಲೂ ವೈಯಕ್ತಿಕ ಆಪಾದನೆ ಮಾಡದ ಕಾರಣ ಕ್ಷಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 9,59,565 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 15,937 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮನೆ ಮನೆಗೆ ಭೇಟಿ ನೀಡುತ್ತಿರುವ BLOಗಳು ಪ್ರತಿಯೊಬ್ಬ ಮತದಾರರ ಮಾಹಿತಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿ ಆಧರಿಸಿ 894 ಮಂದಿಯನ್ನು ಅನರ್ಹರ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಮತ್ತು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಆರಂಭವಾಗಿರುವ SIR ಪ್ರಕ್ರಿಯೆಯು ಅತ್ಯಂತ ಪ್ರಮುಖವಾದದ್ದಾಗಿದೆ. ಸಾರ್ವಜನಿಕರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು.
4: ತಮ್ಮ ಮತ ಅತಿ ಅಮೂಲ್ಯವಾದದ್ದು, ಅದಕ್ಕೆ SIR ಏನ್ ಇವತ್ತು ಶುರುವಾಗಿದೆಯೋ, BLAಗಳು ಯಾರು ಬರ್ತಾರೋ, 2 ಫಾರ್ಮ್ಸ್ ಕೊಡ್ತಾರೆ, ಅದರಲ್ಲಿ 1 ಫಾರ್ಮ್ ಎಲ್ಲ ಫಿಲ್ ಮಾಡಿ ವಾಪಸ್ BLAಗೆ ಕೊಡಿ, ಇನ್ನೊಂದು ಫಾರ್ಮ್ ನೀವು ಇಟ್ಕೊಳ್ಳಿ. ದಯವಿಟ್ಟು ನೀವು ಬಹಳ ಗಮನ ಇಟ್ಕೊಂಡು ಯಾವ್ಯಾವ ಓಟು ಯಾರ್ಯಾರ್ದಿದೆಯೋ ಅದನ್ನ ಕರೆಕ್ಟ್ ಆಗಿ ನಮೂದೆ ಮಾಡಿಸಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದಕ್ಕೆ SIR ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮತ ಪಟ್ಟಿಯಿಂದ ಅದನ್ನ ನಿಮ್ಮ ಹೆಸರು ಬಿಡಲಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ.
0: ರಾಜ್ಯದ ಕೆಲವೆಡೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಟ್ಟದಲ್ಲಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಕೆದರಿವೆ. ಮಳೆ ಕೊರತೆಯಿಂದಾಗಿ ಆತಂಕದಲ್ಲಿದ್ದ ಮತ್ತು ತಾತ್ಕಾಲಿಕವಾಗಿ ಕೃಷಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಿಲ್ಲೆಯ ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ. ಇದರಿಂದಾಗಿ ರೈತರು ಹೊಲಗಳತ್ತ ಮುಖ ಮಾಡಿದ್ದು ಬಿತ್ತನೆ, ಉಳುಮೆ ಹಾಗೂ ಕಳೆ ಕೀಳುವ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮೆಕ್ಕೆಜೋಳ, ಭತ್ತ, ರಾಗಿ, ದ್ವಿದಳ ಧಾನ್ಯ ಬಿತ್ತನೆ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ 4 ದಿನಗಳಿಂದ ಗಾಳಿ ಸಹಿತ ಸಾಧಾರಣ ಮಳೆಯಾಗುತ್ತಿದೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಉರುಳಿಬಿದ್ದು ಹೆಚ್ಚಿನ ಹಾನಿ ಸಂಭವಿಸಿದೆ. ಇದೇ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಮರ ಹಾಗೂ ವಿದ್ಯುತ್ ಕಂಬಗಳು ಉರುಳಿವೆ. ಕಳಸ ತಾಲೂಕಿನ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಕುದುರೆಮುಖ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗುತ್ತಿದ್ದು ತುಂಗಭದ್ರಾ ಹಾಗೂ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಉಂಟಾಗಿದೆ. ಮಳೆಯಿಂದ ರೈತರಿಗೆ ಅನುಕೂಲವಾಗಿದ್ದು ಮಲೆನಾಡು ಭಾಗದಲ್ಲಿ ಕಾಫಿ, ಮೆಣಸು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ

0: ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತಿ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲಾ ವರ್ಗದವರು ಸಾಮೂಹಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾ ಉಡೆ ಪಿ ಕೃಷ್ಣ, ಯುವಜನರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಮಾದಕ ವಸ್ತುಗಳ ದುರುಪಯೋಗ ತಡೆಯಲು ವಿದ್ಯಾರ್ಥಿಗಳು ಜಾಗೃತ ರಾಯಭಾರಿಗಳಾಗಬೇಕು ಎಂದರು. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆಯಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸ್ವತಂತ್ರ ಆಡಳಿತ ಲಭಿಸಿದ್ದು, ಪ್ರಸಕ್ತ ಸಾಲಿಗೆ 3,800 ರಿಂದ 3,900 ಕೋಟಿ ರೂಪಾಯಿ ಮೊತ್ತದ ಆಯವ್ಯಯ ರೂಪಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಾರದರ್ಶಕತೆಗಾಗಿ ಕಾಮಗಾರಿಗಳ ಪ್ರಗತಿ ತಿಳಿಸುವ ಡಿಜಿಟಲ್ ಡ್ಯಾಶ್ಬೋರ್ಡ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪಹಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಳಿತ. ಚಿತ್ರತನ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳುಗ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ಹೇಳಿ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಗೀತೆಯನ್ನು ಕೇಳುವ ಸಮಯ. ಕಿಂದರಿ ಜೋಗಿ ಚಿತ್ರದ ಗೀತೆಗಳು ಪ್ರಸಾರವಾಗುತ್ತೆ.

ಮುಖೇಂದ್ರ ಜೋಗಿ ಬಂದಾಯಿತು. ಹಂಸಲೇಖ ಅವರ ಧ್ವನಿಯಲ್ಲೇ ಈ ಗೀತೆ ಮೂಡಿ ಬಂತು. ಹಂಸಲೇಖ ಅವರದ್ದೇ ಸಾಹಿತ್ಯ ಹಾಗೂ ಸಂಗೀತ ಇದ್ದಂತಹ ಗೀತೆಯನ್ನು ಕೇಳಿದ್ರಿ. ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಮುಖೇಂದ್ರ ಜೋಗಿ ಚಿತ್ರದ ಗೀತೆಗಳು ಮೂಡಿ ಬರ್ತಾ ಇದೆ. ಈಗ ಪ್ರಸಾರವಾಗುತ್ತೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೊಟ್ಟಳು ಕೊಟ್ಟಳಮ್ಮ.

0: ಮೂರು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ, ನಾಲ್ಕು ಗಂಟೆಯಿಂದ ಐದು ಗಂಟೆಯವರೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ನಾನಿರ್ತೇನೆ. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.
1: ಕಳ್ಳಿ ಕಳ್ಳಿ ಕಡಬಾರಳ್ಳಿ ಕಾಮನ ವಯಸ್ಸೆಷ್ಟು?

0: ತ್ರಿಭುವನಭೂಷಣ ವಿಭಿಷಾಪತಿ ಮಹಾರಾಜ ಅಗ್ನಿಮಿತ್
1: ಪ್ರಮಗಮನುತ್ಸವೇ ಬಲಾಲೇ
0: ಶುಂಗ ಕುಲಭೂಷಣ ವಿಭಿಷಾಪತಿ ಮಹಾರಾಜ

0: ಆಲಿಸೋ ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಭಾನುವಾರದ ಸಂಜೆಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಪರಿಮಳ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಅನಿಸಿಕೆ ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029. ಸಂಖ್ಯೆ ಮತ್ತೊಮ್ಮೆ 9483091029. ಹಾಗೆ ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಪತ್ರ ಬರೆಯಬೇಕು ಅಂತಕ್ಕಂಥ ಹವ್ಯಾಸ ಇದ್ದರೆ ಖಂಡಿತ ಪತ್ರವನ್ನು ಬರೆಯಿರಿ. ನಿಮ್ಮ ಸಲಹೆ ಸೂಚನೆ ಮೆಚ್ಚುಗೆ ಅಭಿಪ್ರಾಯಗಳನ್ನು ಪತ್ರ ಮುಖೇನ ಲಿಪಿಗಳ ಮುಖೇನ ನಿಲಯದ ನಿರ್ದೇಶಕರು ವಿವಿಧ ಭಾರತಿ ರಾಜಭವನ ರಸ್ತೆ ಬೆಂಗಳೂರು 560001 ಈ ಸಂಖ್ಯೆಗೆ ಕಳುಹಿಸಬಹುದು. ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದ್ರೆ, ನೀವು ಸ್ವಲ್ಪ ಯೋಚನೆ ಮಾಡಿ ಸಂದೇಶವನ್ನು ಕಳಿಸಿ, ಆಮೇಲೆ ಹೇಳ್ತೀನಿ ಏನಿರ್ಬೋದು ಅಂಥೇಳಿ. ಸ್ನೇಹಿತರೆ, ತಳಕಿನ ರಾಮಸ್ವಾಮಯ್ಯ ಸುಬ್ರಾವ್ ತರಾಸು ಅಂಥೇಳಿ ಜನಪ್ರಿಯರಾದಂತಹ ಕನ್ನಡದ ಖ್ಯಾತ ಕಾದಂಬರಿಕಾರರು, ಚಿತ್ರದುರ್ಗದ ಇತಿಹಾಸದ ಮೇಲೆ ಅವರು ರಚಿಸತಕ್ಕಂಥ ಐತಿಹಾಸಿಕ ಕಾದಂಬರಿಗಳು, ಸಾಮಾನ್ಯ ಜನಜೀವನದ ಕುರಿತ ಅವರ ಸಾಮಾಜಿಕ ಕಾದಂಬರಿಗಳು ಕೂಡ ಓದುಗರ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿವೆ. ಹಲವು ಕಾದಂಬರಿಗಳು ಸಿನಿಮಾವಾಗಿವೆ. ಅಷ್ಟೂ ಸಿನಿಮಾಗಳು ಕೂಡ ಇವತ್ತು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದೇವೆ. ಅಂಥ ಚಿತ್ರಗಳನ್ನು, ಅಂಥ ಕಾದಂಬರಿಗಳನ್ನು ಚಿತ್ರರಂಗಕ್ಕೆ ಕೊಟ್ಟಂತಹ ತರಾಸು ಅವರ ಕಿರು ಪರಿಚಯವನ್ನು ನಾವು ನೋಡೋದಾದರೆ, ತಳುಕು ರಾಮಸ್ವಾಮಯ್ಯ ಸುಬ್ರಾಯ್

ಅವರು ಕನ್ನಡದ ಮೊದಲ ಪ್ರಾಧ್ಯಾಪಕರಾದ ತಳುಕಿನ ವೆಂಕಣ್ಣಯ್ಯನವರ ತಮ್ಮನ ಮಗ. ಇವರು ಹುಟ್ಟಿದ್ದು ಯಾವಾಗ ಅಂತ ಹೇಳಿದ್ರೆ 1919. ಇವರ ಮನೆ ಮಾತು ತೆಲುಗು. ಇವರ ತಾತ ಸುಬ್ಬಣ್ಣ ಅವರು 8 ವರ್ಷದವರಿದ್ದಾಗ ಆಂಧ್ರ ಪ್ರದೇಶದ ಕಡೆಯಿಂದ ತಳುಕಿಗೆ ಬಂದು ನೆಲೆಸ್ತಾರೆ. ತಂದೆ ರಾಮಸ್ವಾಮಯ್ಯನವರು ಪ್ಲೀಡರ್ ಆಗಿ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಚಿಕ್ಕನಿಂದ ಬಹಳ ತುಂಟರಾಗಿದ್ದಂತಹ ಸುಬ್ರಾಯರು ಇಂಟರ್ಮೀಡಿಯೇಟ್ ಮುಗಿದ ಕೂಡಲೇ ಓದಿಗೆ ಶರಣು ಅಂಥೇಳಿ ಸ್ವಾತಂತ್ರ್ಯ ಸಂಗ್ರಾಮದ ಚಳುವಳಿನಲ್ಲಿ ಭಾಗಿಯಾಗ್ತಾರೆ. ಅವರು ಬರೆದ ನಾಗರಹಾವು ಕಾದಂಬರಿಯಲ್ಲಿನ ರಾಮಾಚಾರ್ಯ ಪಾತ್ರದಂತೆಯೇ ಅವರು ಛಲದ ಮನುಷ್ಯರಾಗಿದ್ದರು, ಕಷ್ಟದಲ್ಲಿ ಜೀವಿಸಿದವರು, ತರಾಸು ಅವರು. ಏನಪ್ಪ ಇಷ್ಟೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀವಿ, ಏನಿರಬಹುದು ಊಹಿಸಿ.

0: ಊಹೆ ಮಾಡಿದ್ರ
1: ಇಲ್ಲ
0: ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅಂತನ ಒಂದು ಗೀತೆಯನ್ನು ಕೇಳಿಸ್ತೀನಿ, ಆದರೆ ಖಂಡಿತ ಈ ಕ್ಲೂನೂ ಹೇಳ್ಬಿಡ್ತೀನಿ, ಈ ಗೀತೆ ಕೇಳಿದ ಕ್ಷಣಕ್ಕೆ ಇದೇ ಚಿತ್ರದ ಬಗ್ಗೆ ಮಾತಾಡ್ತೀವಿ ಅಂತ ಅಲ್ಲ, ಸುಮ್ಮನೆ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಅವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದರೆ, ನಾಗರಹಾವು ಕಾದಂಬರಿಯಲ್ಲಿನ ರಾಮಾಚಾರಿ ಪಾತ್ರದಂತೆಯೇ ಛಲದ ಮನುಷ್ಯರಾಗಿದ್ದರು ಅಂತ ಹೇಳಿ ಹೇಳಿದ್ವಲ್ಲ, ಕಷ್ಟದಲ್ಲಿ ಜೀವಿಸಿದ್ರು ಅಂತ ಹೇಳಿದ್ವಲ್ಲ, ಅದಕ್ಕೋಸ್ಕರ ಒಂದು ಗೀತೆಯನ್ನು ಪ್ಲೇ ಮಾಡ್ತಾ ಇದ್ದೀನಿ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಇಟ್ಟರೆ ಶಾಪ ಕೊಟ್ಟರೆ ವರ ನೀತಿಯ ಮೀರೊಲ್ಲ ನಾವೊಲಿದರೆ ಕೇಳಿಲ್ಲ ಆಕ್ರೋಶದ ಉರಿ ನಾನು ಆವೇಗದ ವಶ ನಾನು ಆ ಪ್ರೇಮಕ್ಕೆ ಒಲಿದೇನು

ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ನಾಗರತ್ನ ಕೇಳ್ತಾ ಇದ್ರೆ, ಅಲ್ಲ ತರಾಸು ಸುಬ್ರಾಯರ ಬಗ್ಗೆ ಮಾತು ಅಂತ ಹೇಳಿ ರಾಣಿ ಹೇಳ್ತಾ ಇದ್ರೆ, ಖಂಡಿತ ಅಲ್ಲ ತರಾಸು ಸುಬ್ರಾಯ ಅವರ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾತನಾಡ್ತೀರಾ ಅಂತೇಳಿ ಹರೀಶ್ ಮಲ್ಲೇಶ್ವರದಿಂದ ಕೇಳ್ತಾ ಇದ್ರೆ, ಅಲ್ವೇ ಅಲ್ಲ ಜಗದಂಬಿಕಾ ಹಂಸವೇಣಿ ಅವರು ಹೇಳ್ತಾ ಇದ್ದಾರೆ ತರಾಸು ಅವ್ರ ಬಗ್ಗೆನಾ ಅಂಥೇಳಿ, ಅಲ್ಲ ಅರೆ ಅಲ್ಲ ಅಲ್ಲ ಅಂತಲೇ ಹೇಳ್ತಾ ಇದ್ದಿಲ್ಲ, ಮತ್ತಿನ್ಯಾವ್ದು ಬಗ್ಗೆ ಅಂತ ಹೇಳಿದ್ರೆ ಹೇಳ್ತೀನಿ. ಮತ್ತೊಂದು ವಿಚಾರ ನಿಮ್ಮ ಜೊತೆ ಹಂಚ್ಕೋಬೇಕು, ಎಂತೆಂಥ ಅತ್ಯದ್ಭುತವಾದ ಕಾದಂಬರಿಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು ತರಾಸು ಅವರು ಅಂತ ಹೇಳಿದ್ರೆ, ಮತ್ತು ಸಂಬಂಧಿಗಳಲ್ಲೇ ಮದುವೆ ಆಗಿದ್ದ ಅವರ ಪತ್ನಿಯ ಹೆಸರು ಅಂಬುಜ, ಬಹಳ ಸಮಯದ ನಂತರ ಹುಟ್ಟಿದ ಮೂವರು ಮಕ್ಕಳು ಪೈಕಿ ನಾಗಪ್ರಸಾದ್, ಪೂರ್ಣಿಮಾ ಮತ್ತು ಪ್ರದೀಪ್ ಮೈಸೂರಿನಲ್ಲೇ ವಾಸವಾಗಿದ್ದಾರೆ. ಈಗಲೂ ಕೂಡ ಮೈಸೂರಿನ ಯಾದವಗಿರಿನಲ್ಲಿ ಕಟ್ಟಿದವರ ಮನೆ ಹೆಸರು ಗಿರಿಕನ್ನಿಕ. ಇವರ ಒಂದು ಕಿರು ಪರಿಚಯ. ತರಾಸು ಅವರಿಗೆ ಗುರುಗಳಾಗಿದ್ದವರು ಯಾರು ಅಂತ ಹೇಳಿದ್ರೆ ಅನಾಕೃಷ್ಣರಾಯರು. ಆ ಸಮಯಕ್ಕಾಗಲೇ ಸಾಮಾಜಿಕ ವಿಷಯಗಳ ಬಗ್ಗೆ ಕಾದಂಬರಿಗಳನ್ನು ಬರೆದಿದ್ದ ಅನಾಕ್ರು ಅವರು ಕನ್ನಡಿಗರ ಮನೆಮಾತಾಗಿದ್ದರು. ಬರಹ ಅವರ ರಕ್ತಕ್ಕೆ ಬಂದಂತಿತ್ತು. ಅವರ ಬರೆದಿದ್ದಂತಹ ಒಂದು ಕಾದಂಬರಿ ಹಂಸಗೀತೆ ವಸ್ತು ಹಿಂದಿ ಭಾಷೆಯ ಚಲನಚಿತ್ರ ಬಸಂತ್ ಬಹಾರ್ ಕೂಡ ಆಯಿತು. ಅಲ್ಲಿಯವರೆಗೆ ಅವರು ಕನ್ನಡದ ಹೋರಾಟದಲ್ಲಿ ಅನಾಕ್ರು ಮತ್ತಿತರ ಸಹೃದಯದರ ಜೊತೆಯಲ್ಲಿ ಲೀನರಾಗಿದ್ದರು. ಕನ್ನಡ ಹೋರಾಟದಲ್ಲಿ ಅನಾಕ್ರು ಅವರೊಂದಿಗೆ ಸರಿಸಾಟಿಯಾಗಿ ನಿಂತರು ತರಾಸು ಅವರು. ಅವರೊಂದಿಗೆ ಕೈಜೋಡಿಸಿದವರು ಮಾ ರಾಮಮೂರ್ತಿಗಳು. ಆ ಸಮಯದಲ್ಲಿ ರಾಜ್ಯಾದ್ಯಂತ ಓಡಾಡಿ ಕನ್ನಡಿಗರಲ್ಲಿ ಜಾಗೃತಿಯನ್ನು ಉಂಟು ಮಾಡಲು ಶ್ರಮಿಸಿದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ತರಾಸು ಅವರು. ಏನು ತರಾಸು ಅವ್ರ ಬಗ್ಗೆನೇ ಮಾತಾಡಬಹುದೇನೋ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ನಾವಿನ್ನೂ ತುಂಬ ದೂರ ಹೋಗೋದಿದೆ. ತರಾಸು ಅವರ ಕಾದಂಬರಿ ಆಧಾರಿತ ಒಂದು ಚಲನಚಿತ್ರ ಚಂದವಳ್ಳಿಯ ತೋಟ, ಆ ಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇನ್ನೊಂಚೂರು ಮುಂದಕ್ಕೆ ಹೋಗೋಣ.

ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಜಗದಂಬಿಕಾ ಹಂಸಮಣಿಯವರು ಹೇಳ್ತಾ ಇದ್ದಾರೆ, ತರಾಸು ಅವರ ಕಾದಂಬರಿಗಳನ್ನು ಆಧರಿಸಿದ ಚಿತ್ರಗಳನ್ನು ಕುರಿತು ಮಾತಾಡ್ತೀರಾ ಅಂಥೇಳಿ. ಹೌದು, ಖಂಡಿತ. ಆದರೆ ಯಾವ ಚಿತ್ರ ಅಂಥೇಳಿ ನೀವು ಊಹಿಸಿ, ಊಹಿಸೋದೇನು ಬೇಡ, ಚಿಕ್ಕಪಟ್ಟೆ ತಲೆ ಕೆಡಿಸ್ಕೊಳಕ್ಕೇನು ಹೋಗಬೇಡಿ, ನಾವೇ ಅಲ್ಲಿವರೆಗೂ ಬರ್ತೀವಿ. ನೋಡಿ, ಇಷ್ಟೇ ಕಾದಂಬರಿಗಳನ್ನು ಬರೆದರು. ಏನೋ ಕನ್ನಡದ ಹೋರಾಟದಲ್ಲಿ ಅನಾಕ್ರು ಅವರ ಜೊತೆ ಕೈ ಜೋಡಿಸಿದವರು ತರಾಸು ಅವರು, ಕಾದಂಬರಿಗಳನ್ನು ಬರೆದರು. ಆದರೆ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಸುಬ್ರಾಯರ ಕಾದಂಬರಿಗಳು ಹಣ ಗಳಿಕೆಯಲ್ಲಿ ವಿಫಲ ಆಯಿತು. 1960 ಸುಮಾರಿಗೆ ರಷ್ಯಾಗೆ ಸರ್ಕಾರದ ವತಿಯಿಂದ ಹೋದ ಮೇಲೆ ಅವರ ಅದೃಷ್ಟ ಬದಲಾಯಿಸುತ್ತೆ. ಅವರ ಕಾದಂಬರಿಗಳ ಸುವಾಸನೆ ಬಹಳ ನಿಧಾನವಾಗಿ, ಅವರ ಕಾದಂಬರಿಗಳ ಪರಿಮಳ ನಿಧಾನವಾಗಿ ಕನ್ನಡ ಚಲನಚಿತ್ರ ಲೋಕವನ್ನು ಪಸರಿಸುತ್ತೆ. ಚಂದವಳ್ಳಿಯ ತೋಟ ಇರ್ಬೋದು, ಹಂಸಗೀತೆ, ನಾಗರಹಾವು, ಬೆಂಕಿಯ ಬಲೆ, ಗಾಳಿ ಮಾತು, ಚಂದ್ರನ ಕೊಂಬೆ, ಬಿಡುಗಡೆಯ ಬೇಡಿ, ಮಸಣದ ಹೂವು, ಇವರ ಹಂಸಗೀತೆ ಮುಂತಾದ ಸಾಕಷ್ಟು ಚಿತ್ರಗೀತೆಗಳು. ಹಂಸಗೀತೆ ಕಾದಂಬರಿ 1956 ಬಸಂತ್ ಬಹಾರ್ ಅಂತಕ್ಕಂಥ ಹಿಂದಿ ಚಲನಚಿತ್ರವಾಗಿ ಬಿಡುಗಡೆಯಾಗುತ್ತೆ. ಮತ್ತು ಇವರ ಮಹತ್ವದ

ಗಳಾದಂತಹ ಕಂಬನಿಯ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ ಮತ್ತು ಚಿತ್ರದುರ್ಗದ ಇತಿಹಾಸವನ್ನು ಬಹಳ ರಸವತ್ತಾಗಿ ಚಿತ್ರಿಸ್ತಿರ್ತಕ್ಕಂಥ ಒಂದು ಕೃತಿಗಳನ್ನು ಕೂಡ ಇವರು ಬರೆದರು. ಏನು ಅವರು ವಿವರಿಸಿರ್ತಕ್ಕಂತಹ ಪಾಳೆಗಾರರ ವೈಭವ, ದರ್ಪ ಮತ್ತು ಕ್ರೌರ್ಯ ಮೈ ನವಿರಿಳಿಸುವ ಆಗಿದೆ. ಮತ್ತು ಇದು ಅವರು ಯಾರು ನಮ್ಮ ತರಾ ಸುಬ್ರಾಯರ ಬರಹ ಕೌಶಲ್ಯಕ್ಕೆ ಹಿಡಿದಂತಹ ಕನ್ನಡಿ. ಸಾಕಷ್ಟು ಸಾಮಾಜಿಕ ಕಾದಂಬರಿಗಳನ್ನು ಕೂಡ ನಮಗೆ ಕೊಟ್ಟರು. ಮನೆಗೆ ಬಂದ ಮಹಾಲಕ್ಷ್ಮಿ, ನಾಗರಹಾವು, ರಕ್ತ ತರ್ಪಣ, ಪುರುಷ ಅವತಾರ, ಬೇಡದ ಮಗು, ಮಸಣದ ಹೂವು, ಬಿಡುಗಡೆಯ ಬೇಡಿ, ಚಂದನದ ಗೊಂಬೆ, ಚಕ್ರತೀರ್ಥ, ಸಾಕುಮಗಳು, ಮಾರ್ಗದರ್ಶಿ, ಭಾಗ್ಯಶಿಲ್ಪಿ, ಬೆಳಕಿನ ಬೀದಿ, ಬೆಂಕಿಯ ಬಲೆ, ಎರಡು ಹೆಣ್ಣು ಒಂದು ಗಂಡು, ಕಾರ್ಕೋಟಕ, ಪಂಜರದ ಪಕ್ಷಿ, ಕೋಟಾ ನೋಟು, ಮೊದಲ ನೋಟ, ಇವೆಲ್ಲ ಸಾಮಾಜಿಕ ಕಾದಂಬರಿಗಳಾದರೆ ಪೌರಾಣಿಕ ಕಾದಂಬರಿಗಳಿಗೂ ಏನು ಕಡಿಮೆ ಇಲ್ಲ. ಬೆಳಕು ತಂದ ಬಾಲಕ, 4x4, ಹೀಗೆ ಸಾಮಾಜಿಕ ಕಾದಂಬರಿ, ಪೌರಾಣಿಕ ಕಾದಂಬರಿಯ ಜೊತೆಗೆ ಐತಿಹಾಸಿಕ ಕಾದಂಬರಿಗಳನ್ನು ಕೂಡ ಅವರು ಸಾಹಿತ್ಯ ಲೋಕಕ್ಕೆ ಕೊಟ್ಟರು. ಅದರಲ್ಲಿ ಚಿತ್ರವಾಗಿ ಮೂಡಿ ಬಂದಂತಹ ಯಾವುದೋ ಬಿಡುಗಡೆಯ ಬೇಡಿ ಚಿತ್ರದ ಗೀತೆಗಳಂತೂ ತುಂಬ ರಸವತ್ತಾಗಿ ಇವತ್ತೂ ಕೂಡ ಶ್ರೋತೃಗಳ ಕಿವಿಯಲ್ಲಿ ಗುನ್ಗುನಿಸ್ತಾ ಇರುತ್ತೆ.

ಅತ್ಯಂತ ಶ್ರೀಮಂತವಾದ ಕೃತಿಗಳನ್ನು ಸಾಹಿತ್ಯ ಜಗತ್ತಿಗೆ ಕೊಟ್ಟಂತಹ ಶ್ರೇಷ್ಠ ಕಾದಂಬರಿಕಾರ ಸಾಹಿತಿ ಅಂತ ಹೇಳಿದ್ರೆ ನಮ್ಮ ನಿಮ್ಮೆಲ್ಲರ ತರಾಸು ಅವರು. ಪೌರಾಣಿಕ ಕಾದಂಬರಿಗಳನ್ನು ಕೂಡ ಸಾಹಿತ್ಯ ಲೋಕಕ್ಕೆ ಕೊಟ್ಟರು. ಬೆಳಕು ತಂದ ಬಾಲಕ 4x4, ಐತಿಹಾಸಿಕ ಕಾದಂಬರಿಗಳನ್ನು ಕೊಟ್ಟರು. ದೃಪತುಂಗ, ಸಿಡಿಲ ಮಗು, ಶಿಲ್ಪಶ್ರೀ, ಕಸ್ತೂರಿ ಕಂಕಣ, ಕಂಬನಿ ಕೊಯ್ಲು, ರಾಜ್ಯದಾಹ, ಹೊಸ ಹಗಲು, ವಿಜಯೋತ್ಸವ, ಕೀರ್ತಿನಾರಾಯಣ ಅಂತಕ್ಕಂಥ ಐತಿಹಾಸಿಕ ಕಾದಂಬರಿಗಳನ್ನು ಸಾಹಿತ್ಯ ಲೋಕಕ್ಕೆ ಕೊಟ್ಟಂತಹ ಶ್ರೇಷ್ಠ ವ್ಯಕ್ತಿ. ಕಥಾ ಸಂಕಲನಗಳು ಬಂತು, ರೂಪಸಿ, ತೊಟ್ಟಿಲು ತೂಗಿತು, ಮಲ್ಲಿಗೆಯ ನಂದನದಲ್ಲಿ, ಇದೇ ನಿಜವಾದ ಸಂಪತ್ತು, ಮತ್ತು ಸಾಕಷ್ಟು ನಾಟಕಗಳನ್ನು ಕೂಡ ಕೊಟ್ಟರು. ಜ್ವಾಲ, ಮೃತ್ಯು ಸಿಂಹಾಸನ, ಅನ್ನಾವತಾರ, ಮಹಾಶ್ವೇತ ಅಂಥೇಳಿ ಎಂಥ ಒಂದು ಸಾಹಿತ್ಯ ಶ್ರೀಮಂತ ವ್ಯಕ್ತಿಯನ್ನು ನಮ್ಮ ಕರುನಾಡ ಭೂಮಿ ಕಂಡಿದೆ ಅಲ್ವಾ? ದುರ್ಗಾಸ್ತಮಾನ ಕಾದಂಬರಿಗೆ 1985 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು ಕೂಡ. ಅರೆ, ಎಷ್ಟು ಮಾತಾಡಿದ್ವಿ, ಎಷ್ಟು ಮಾತಾಡಿದ್ರೂ ಸಾಲದು ತರಾಸು ಬ್ರಾಯರ್ ಬಗ್ಗೆ. ಇವರ ಕಾದಂಬರಿಗಳು ಒಬ್ಬ ತಾಕತ್ತಾದ ನಿರ್ದೇಶಕನ ಕೈಗೆ ಸಿಕ್ಬಿಟ್ರಂತೂ ಅಬಾಬಾಬಾಬಾಬಾ, 100 ವರ್ಷ ಏನು 200 ವರ್ಷ ಕಳೆದರೂ ಕೂಡ ಅವರ ಕಾದಂಬರಿಯಿಂದ ಮೂಡಿ ಬಂದಂತಹ ಚಿತ್ರಗಳು ಜನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಅಂಥ ಒಂದು ಚಿತ್ರದ ಕುರಿತಾಗಿ ಇವತ್ತು ಮಾತಾಡಬಹುದು. ಯಾವುದಪ್ಪ ಆ ಚಿತ್ರ ಅಂಥೇಳಿ ಅನ್ಕೋತಾ ಇದ್ದೀರೇನೋ?

ಅಬ್ಬಾಬಾಬಾಬಾಬ ಆ ಹೆಸರಿನ ಪ್ರಬುದ್ಧತೆಯನ್ನು ನೋಡಿದ್ರೆ ನಮಗನ್ಸತ್ತೆ ಅಬ್ಬಾಬಾ ನಿಜವಾಗ್ಲೂ ಅಂಥ ಒಂದು ಚಿತ್ರದ ಕುರಿತಾಗಿ ಇವತ್ತು ಮಾತಾಡ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದು ಹೆಣ್ಣನ್ನು ವೇಶ್ಯೆ ಅಂತ ಕರೆಯದಲೆ ಸಂಜೆ ಮಲ್ಲಿಗೆ, ರಾತ್ರಿ ರಾಣಿ, ಮಸಣದ ಹೂವು ಅಂತಕ್ಕಂತಹ ಒಂದು ಹೆಸರನ್ನು ಕೊಟ್ಟು ಆ ಒಂದು ಸ್ತ್ರೀಯ ಗೌರವವನ್ನು ಕಾಪಾಡಿದಂತಹ ಶ್ರೇಷ್ಠ ವ್ಯಕ್ತಿ. ಅಂಥ ಒಂದು ತರಾಸು ಅವರ ಕಾದಂಬರಿ ಆಧಾರಿತವಾಗಿ ಚಿತ್ರ ಮೂಡಿಬಂದದ್ದು ಚಿತ್ರ ಮಸಣದ ಹೂವು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಚಿತ್ರ ಬ್ರಹ್ಮ ಅಂತಕ್ಕಂಥ ಕರೀತಕ್ಕಂಥ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಒಬ್ಬ ಅತ್ಯಂತ ಸೃಜನಶೀಲ, ಪ್ರಗತಿಪರ, ಅದ್ವಿತೀಯ ನಿರ್ದೇಶಕ ಕೂಡ. ಸಾಹಿತ್ಯ ಆಧಾರಿತ ಪ್ರಬುದ್ಧ ಮತ್ತು ಪ್ರಮುಖವಾಗಿ ಮಹಿಳಾ ಪ್ರಧಾನ ಸಿನಿಮಾಗಳನ್ನು ನಿರ್ದೇಶಿಸಿ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದವರು ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರು. ಅವರ ಚಿತ್ರ ಮಸಣದ ಹೂ, ಆ ಚಿತ್ರದ ಕುರಿತಾದ ಒಂದಿಷ್ಟು ಕಿರು ಮಾಹಿತಿಯೊಂದಿಗೆ ಸಾಗುವ ಈ ಸಮಯದಲ್ಲಿ

ಅಂತಹ ಒಂದು ಅದ್ಭುತ ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ ಅವರು ಕೊಟ್ಟರು. ಅದಕ್ಕೆ ಕಾದಂಬರಿಯನ್ನು ಕೊಟ್ಟಿದ್ದು ತರಾ ಸುಬ್ರಾಯರು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಚಿತ್ರಬ್ರಹ್ಮ ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರು ಮೈಸೂರು

ಪ್ರಭಾಕರ್ಶಾಸ್ತ್ರಿಗಳು ಕನ್ನಡ ಚಿತ್ರರಂಗದ ಖ್ಯಾತ ಗೀತ ರಚನೆಕಾರರಾಗಿದ್ದಂಥವರು. ಆರಂಭದಲ್ಲಿ ಬಿ ಆರ್ ಪಂಥಲು ಅವರೊಂದಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು ಪುಟ್ಟಣ್ಣವರು. ನಂತರ ಸ್ವತಂತ್ರ ನಿರ್ದೇಶಕರಾಗಿ ಬೆಳೆದು ಬಂದರು. ಮತ್ತು ಪುಟ್ಟಣ್ಣ ಕಣಗಾಲ್ ಅವರು ಕೂಡ ಹೆಚ್ಚು ಹೆಚ್ಚಾಗಿ ಸಾಹಿತ್ಯವನ್ನು ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮಾಡ್ತಾಯಿದ್ರು. ಸಮಾಜದ ವಾಸ್ತವಿಕತೆ, ಮಾನವೀಯ ಸಂಬಂಧಗಳು ಮತ್ತು ಸ್ತ್ರೀ ಸಂವೇದನೆಗಳನ್ನು ತೆರೆಯ ಮೇಲೆ ಅದ್ಭುತವಾಗಿ ತಂದ ಅವರ ಪ್ರಸಿದ್ಧ ಸಿನಿಮಾಗಳು ಯಾವುದಪ್ಪ ಅಂತ ಹೇಳಿದ್ರೆ ಶರಪಂಜರ, ನಾಗರ ಹಾವು, ಬೆಳ್ಳಿ ಮೋಡ, ಎಡಕಲ್ಗುಡ್ಡದ ಮೇಲೆ, ಅಮೃತಗಳಿಗೆ, ಧರ್ಮಸೆರೆ, ಕಥಾಸಂಗಮ, ಪದ್ಮಾವತಿ ಮತ್ತು ಮಸಣದ ಹೂವು. ದುಃಖಾಂತ್ಯವನ್ನು ಕಾಣತಕ್ಕಂತಹ ಸಿನಿಮಾವನ್ನು ಮಾಡೋದರಲ್ಲಿ ನಿಸ್ಸೀಮರಾಗಿದ್ದರು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಚಿತ್ರ ಮಸಣದ ಹೂವು. ಇದು ಇವತ್ತಿಗೆ 41 ವರ್ಷ ತುಂಬತ್ತೆ ಐಕಾನಿಕ್ ಮೂವೀಸ್ ಸರಣಿಯ ಈ ಲೇಖನದಲ್ಲಿ ಮೂಡು ಬಂದಂಥ ಒಂದು ಚಿತ್ರ ಇದು. ಇವತ್ತಿಗೂ ಕೂಡ ಮಸಣದ ಹೂವು ಚಿತ್ರದ ಕಥೆ, ಚಿತ್ರ, ಅದರ ಅಭಿನಯಗಳಿಗೆ ಮಾರು ಹೋಗದವರೇ ಇಲ್ಲ. 1953 ಪ್ರಕಟಗೊಳ್ಳುತ್ತೆ ಈ ಒಂದು ಕೃತಿ ಮಸಣದ ಹೂವು. ಸಮಾಜದ ಕತ್ತಲೆಯ ಕೋಣೆಯಲ್ಲಿ ಬದುಕತಕ್ಕಂತಹ ವೇಶ್ಯಾವಾಟಿಕೆಯ ಮಹಿಳೆಯರ ಭವಣೆ ಮತ್ತು ಶೋಷಣೆಯ ನೈಜ ಚಿತ್ರಣವನ್ನು ಅತ್ಯಂತ ಸಂವೇದನಾಶೀಲವಾಗಿ ಕಟ್ಕೊಟ್ಟಂಥವರು ಪುಟ್ಟಣ್ಣ ಕಣಗಾಲ್ ಅವರು. ಮಸಣದ ಹೂವು ಅಂತ ಹೇಳಿದ್ರೆ ಸ್ಮಶಾನದಲ್ಲಿ ಅರಳತಕ್ಕಂತಹ ಹೂವು, ಸಮಾಜದಿಂದ ಕಡೆಗಣಿಸಲ್ಪಟ್ಟಂತಹ ಕತ್ತಲೆಯ ಬದುಕಿನಲ್ಲಿ ನರಳುವ ಮಹಿಳೆಯರನ್ನು ಮಸಣದ ಹೂವುಗಳಿಗೆ ಹೋಲಿಸಿದ್ದಾರೆ. ಈ ಕಾದಂಬರಿ ಕೂಡ ವೇಶ್ಯಾವಾಟಿಕೆಯಲ್ಲಿ ನರಳುತ್ತಿರ್ತಕ್ಕಂಥ ಹೆಣ್ಣು ಮಕ್ಕಳ ದಯನೀಯ ಪರಿಸ್ಥಿತಿಯನ್ನು ತೆರೆದಿಡುತ್ತೆ. ಕಥಾನಾಯಕಿ ಪಾರ್ವತಿ, ಅವಳ ಮಾವ ಆಕೆಗೆ ಮೋಸ ಮಾಡಿ ಹಣಕ್ಕಾಗಿ ನಗರದ ವೇಶ್ಯಾವಾಟಿಕೆ ನಡೆಸ್ತಕ್ಕಂಥ ತಾರಾದೇವಿಗೆ ಮಾರ್ಕೊಳ್ತಾನೆ. ಅಂತಹ ನರಕ ಸದೃಶ ಪರಿಸ್ಥಿತಿಯಲ್ಲೂ ಕೂಡ ಪಾರ್ವತಿ ತನ್ನ ಮೌಲ್ಯಗಳನ್ನು ಕಳೆದುಕೊಳ್ಳೋದಿಲ್ಲ. ಅವಳನ್ನು ಆ ನರಕದಿಂದ ಪಾರು ಮಾಡೋದಕ್ಕೆ ಹೆಣಗಾಡತಕ್ಕಂತಹ ಒಬ್ಬ ಯುವಕ, ನಿರುದ್ಯೋಗಿ ಯುವಕ, ಆಕೆಯ ಪ್ರೇಮಿ ಸಿಂಗಾರು ಅಂಬರೀಷ್, ಆ ಪಾತ್ರದ ಸುತ್ತ ಕತೆ ಸಾಗುತ್ತೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ಈ ಕಾದಂಬರಿ ಕೇವಲ ಒಂದು ಪ್ರೇಮ ಕಥೆಯಾಗಿರಲ್ಲ. ವ್ಯವಸ್ಥೆ, ಪೊಲೀಸರು, ರಾಜಕಾರಣಿಗಳು, ಸಮಾಜದ ಮಡಿವಂತಿಕೆಯ ಮುಖವಾಡವನ್ನು ಕಟುವಾಗಿ ಪ್ರಶ್ನಿಸುವ ಹಾಗೆ ಆ ಒಂದು ಚಿತ್ರವನ್ನು ಚಿತ್ರೀಕರಿಸಿ ನಮಗೆ ಕೊಟ್ಟಿದ್ದಾರೆ ಮಸಣದ ಹೂವು ಚಿತ್ರವನ್ನು ಪುಟ್ಟಣ್ಣ ಕಣಗಾಲ್ ಅವರು.

ಏನೇ ಆದರೂ ಪುಟ್ಟಣ ಕಣಗಲ್ ಅವರ ಚಿತ್ರಕ್ಕೆ ಎಂದೂ ಕೂಡ ಮುಪ್ಪಿಲ್ಲ. ಈ ಕಾದಂಬರಿ ಮಸಣದ ಹೂವು, ಈ ಕಾದಂಬರಿಯ ಜನಪ್ರಿಯತೆಯಿಂದಾಗಿ ಇದು ಚಲನಚಿತ್ರವಾಗಿ ರೂಪುಗೊಳ್ಳುತ್ತೆ. ಕನ್ನಡದ ಖ್ಯಾತ ನಿರ್ದೇಶಕರಾದಂತಹ ಚಿತ್ರಬ್ರಹ್ಮ ಪುಟ್ಟಣ ಕಣಗಾಲ್ ಅವರು ಇದೇ ಹೆಸರಿನಲ್ಲಿ ಚಲನಚಿತ್ರವನ್ನು ನಮಗೆ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾರೆ. ಪ್ರಮುಖ ಪಾತ್ರದಲ್ಲಿ ನಟಿ ಜಯಂತಿ ತಾರಾದೇವಿಯಾಗಿದ್ದರೆ, ಅಂಬರೀಷ್ ಸಿಂಗಾರಿ ಪಾತ್ರದಲ್ಲಿ ತಮ್ಮ ಅದ್ಭುತ ಅಭಿನಯದಿಂದ ಕಥೆಯ ನೋವನ್ನು ಪರದೆಯ ಮೇಲೆ ಜೀವಂತಗೊಳಿಸಿದರು. ಪುಟ್ಟಣ ಕಣಗಾಲ್ ಒಟ್ಟಿಗೆ 37 ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ರು. ಇದರಲ್ಲಿ 24 ಕನ್ನಡ ಚಲನಚಿತ್ರಗಳು, ಉಳಿದಂತೆ ತೆಲುಗು, ತಮಿಳು, ಮಲಯಾಳಂ ಚಿತ್ರಗಳನ್ನು ಕೂಡ ಇವರು ನಿರ್ದೇಶನ ಮಾಡಿದರು. ವಿಷ್ಣುವರ್ಧನ್, ಅಂಬರೀಷ್, ಶ್ರೀನಾಥ್, ರಾಮಕೃಷ್ಣ, ಆರ್ತಿ, ಅಪರ್ಣ, ಧೀರೇಂದ್ರ ಗೋಪಾಲ್, ವಜ್ರಮಣಿ ಮುಂತಾದವರು ಚಲನಚಿತ್ರ ರಂಗಕ್ಕೆ ಬರುವುದಕ್ಕೆ ಕಾರಣರಾದವರು ಪುಟ್ಟಣ ಕಣಗಾಲ್ ಅವರು. ಕನ್ನಡ ಚಿತ್ರೋದ್ಯಮವನ್ನು ಗೋಲ್ಡನ್ ಸಿನಿಮಾಸ್ ಅಂಥೇಳಿ ಕರೆತಿದ್ದಂತಹ ಸಮಯ ಅದಾಗಿತ್ತು. ಕಾದಂಬರಿ ಆಧಾರಿತ ಸಿನಿಮಾಗಳು ಹೆಚ್ಚು ಹೆಚ್ಚು ಬರ್ತಿದ್ದಂತಹ ಸಿನಿಮಾಗಳಾಗಿದ್ದರಿಂದ ಬಹುತೇಕ ಎಲ್ಲ ಸಿನಿಮಾಗಳು ಯಶಸ್ಸನ್ನೇ ಪಡೆಯುತ್ತಿದ್ದವು. ಅಂತಹ ಸುಂದರ ಕಥೆಯನ್ನು ಆಧರಿಸಿದ ಸಿನಿಮಾ ಮಸಣದ ಹೂವು. ಚಿತ್ರಬ್ರಹ್ಮ ಪುಟ್ಟಣ ಕಣಗಾಲ್ ಅವರ ಸಿನಿಮಾ ಅಂತ ಹೇಳಿದ್ರೆ ಅದಕ್ಕೊಂದು ಟ್ರೇಡ್ ಮಾರ್ಕ್ ಇರುತ್ತೆ. ಚಿತ್ರದ ಕ್ಲೈಮ್ಯಾಕ್ಸ್ ಕೂಡ ಬಹುತೇಕ ದುಃಖಾಂತ್ಯವನ್ನು ಕಾಣುವಂಥದ್ದು. ಅವರ ಸಿನಿಮಾ ನೋಡಿದ ಮೇಲೆ ಸಿನಿಮಾದ ಕಥೆ, ಪಾತ್ರಧಾರಿ, ಚಿತ್ರಪ್ರೇಮಿಗಳನ್ನು ಕಾಡಲಾರಂಭಿಸುತ್ತೆ. ಇದನ್ನು ಇದು ಏನಪ್ಪ ಅಂತ ಹೇಳಿದ್ರೆ ಇದು ಪುಟ್ಟಣ ಕಣಗಾಲ್ ಸಿನಿಮಾಕ್ಕೆ ಇದ್ದಂತಹ ತಾಕತ್ತು. ಮಸಣದ ಹೂವು 1985 ತೆರೆಕಂಡ ಕನ್ನಡದ ಒಂದು ಅದ್ಭುತವಾದ ಚಿತ್ರ, ಮತ್ತು ಕನ್ನಡ ಚಿತ್ರರಂಗಕ್ಕೆ ಇದೊಂದು ದೊಡ್ಡ ಮೈಲಿಗಲ್ಲು. ಖ್ಯಾತ ಸಾಹಿತಿ ತರಾಸು ಅವರು ಅವರ ಕಾದಂಬರಿಯನ್ನು ಆಧರಿಸಿದ ಈ ಒಂದು ಚಿತ್ರ ಅಂತ ಹೇಳಿದ್ರೆ ಬೇರು ನಿರ್ದೇಶಕ ಪುಟ್ಟಣ ಕಣಗಾಲ್ ಅವರು ಆ್ಯಕ್ಷನ್ ಕಟ್ ಹೇಳಿ ಈ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟರು. ಮಾನವೀಯ ಮೌಲ್ಯಗಳನ್ನು ಮತ್ತು ವೇಶ್ಯಾವಾಟಿಕೆಯಂತಹ ಸೂಕ್ಷ್ಮ ವಿಷಯಗಳನ್ನು ಕೂಡ ತೆರೆಯ ಮೇಲೆ ಅತ್ಯಂತ ಗಂಭೀರವಾಗಿ ಬಿಂಬಿಸಿದ ಈ ಚಿತ್ರ ಯಾವಾಗಲೂ ನೆನಪಿನಲ್ಲಿ ಉಳಿಯುತ್ತೆ. ಅಂಬರೀಷ್, ಜಯಂತಿ, ಹೇಮಾ ಚೌಧರಿ, ಅಪರ್ಣ, ಮತ್ತು ಅಪರ್ಣ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಮೊದಲನೆಯ ಚಿತ್ರ ಇದು ಮಸಣದ ಹೂವು. ವಿಜಯಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂತು ಸಮಾಜದ ಕರಾಳ ಮುಖವಾದಂತಹ ವೇಶ್ಯಾವಾಟಿಕೆಯಲ್ಲಿ ನರಳತಕ್ಕಂತಹ ಹೆಣ್ಣು ಮಕ್ಕಳ ಬವಣೆ, ಮತ್ತು ಅವರ ಬದುಕಿನಲ್ಲಿ ನಡೆಯತಕ್ಕಂತಹ ಒಂದು ಭಯಾನಕವಾದ ಕಥಾನಕವನ್ನು ಈ ಚಿತ್ರ ಬಿಚ್ಚಿಡುತ್ತೆ. ಸಮಾಜದಿಂದ ಶೋಷಣೆಗೆ ಒಳಗಾಗ್ತಕ್ಕಂತಹ ಮಹಿಳೆಯರ ಕರುಣಾಜನಕ ಕಥೆಯನ್ನು ಅತ್ಯಂತ ವಾಸ್ತವಿಕವಾಗಿ ಕೊಟ್ಟಿದ್ದಂಥ ಒಂದು ಚಿತ್ರ. ಮತ್ತು ಈ ಚಿತ್ರದಲ್ಲಿ ನಟನಿಗೆ ಜಯಂತಿಯವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಗುತ್ತೆ. ಈ ಚಿತ್ರದಲ್ಲಿರ್ತಕ್ಕಂತಹ ಭಾವನಾತ್ಮಕ ಹಾಡುಗಳು ಮತ್ತು ಸಂಭಾಷಣೆಗಳು ಮನಸ್ಸನ್ನು ತಟ್ಟುತ್ತೆ. ಮಸಣದ ಹೂವೆಂದು ನೀನೇಕೆ ಕೊರಗುವೆ, ಮತ್ತು ಯಾವ ಕಾಣಿಕೆ ನೀಡಲಿ ನಿನಗೆ ಅಂತಕ್ಕಂಥ ಒಂದು ಹಾಡುಗಳು ಎಸ್ ಪಿ ಬಿ ಅವರ ಕಂಠಸಿರಿಯಲ್ಲಿ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥದ್ದು ಕೂಡ ಒಂದು ವಿಶೇಷ.

ಎಷ್ಟು ಸಾರಿ ಕೇಳಿದ್ರು ಕೂಡ ಮತ್ತಷ್ಟು ಮಗದಷ್ಟು ಕೇಳಬೇಕು ಅಂತಕ್ಕಂತಹ ಆ ಗೀತೆಯ ಸಾಹಿತ್ಯ, ಮತ್ತು ಆ ಸಂಗೀತ, ಮತ್ತು ಆ ಚಿತ್ರವನ್ನು ನೋಡಬೇಕು ಅಂತಕ್ಕಂತಹ ಕೌತುಕ ಕುತೂಹಲ ಕಾತರತೆ. ವಿಭಿನ್ನ ಕಥೆಯನ್ನು ಆಧರಿಸಿದ ಸಿನಿಮಾನೇ ಮಸಣದ ಹೂವು. ಈ ಚಿತ್ರವನ್ನು ಕೈಗೊಂಡಿದ್ದಕ್ಕೆ ಅಲ್ಲಲ್ಲಿ ವಿರೋಧಗಳು ಕೂಡ ವ್ಯಕ್ತ ಆಯಿತಂತೆ ಪುಟ್ಟಣ್ಣ ಕಣಗಾಲ್ ಅವರಿಗೆ. ಚಿತ್ರದಲ್ಲಿ ಅಂತಹ ಮುಂತಾದ ಚಿತ್ರಗಳ ಯಶಸ್ಸಿನ ಹಿನ್ನೆಲೆಯಲ್ಲಿ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಮಿಂಚ್ತಾ ಇದ್ದಂತಹ ಅಂಬರೀಷ್ ಪುಟ್ಟಣ್ಣ ಕಣಗಾಲ್ ಅವರ ಕೋರಿಕೆ ಮೇರೆಗೆ ಈ ಚಿತ್ರದಲ್ಲಿ ವಿಭಿನ್ನ ಪಾತ್ರದಲ್ಲಿ ನಟಿಸ್ತಾರೆ. ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ರು ಪುಟ್ಟಣ ಕಣಗಾಲ್ ಅವರು. ಮಸಣದ ಹೂವು ಸಿನಿಮಾ ಚಿತ್ರೀಕರಣ ಮುಗಿಯೋ ಮುಂಚೆ ನಿಧನ ಹೊಂದುತ್ತಾರೆ ಪುಟ್ಟಣ ಕಣಗಾಲ್ ಅವರು. ಆಮೇಲೆ ಅವರ ಆಪ್ತ ಚಿತ್ರ ನಿರ್ದೇಶಕರಾದಂಥ ಕೆ ಎಸ್ ಎಲ್ ಸ್ವಾಮಿ ಚಿತ್ರದ ಉಳಿದ ಭಾಗವನ್ನು ಚಿತ್ರೀಕರಣ ಮಾಡಿ ಬಿಡುಗಡೆಯ ಜವಾಬ್ದಾರಿಯನ್ನು ಅವರು ವಹಿಸಿಕೊಳ್ತಾರೆ. ಪದ್ಮ ವಾಸಂತಿ ಮಾಡಬೇಕಾಗಿದ್ದಂತಹ ಪಾತ್ರವನ್ನು ವಿಜಯಲಕ್ಷ್ಮಿ ಸಿಂಗ್ ಮಾಡ್ತಾರೆ. ಚಿತ್ರದ ಎಲ್ಲ ಹಾಡುಗಳು ಕೂಡ ಸೂಪರ್ ಹಿಟ್. 1985 ಈ ಸಿನಿಮಾಗೆ

ಒಂದು ಛಾಯಾಗ್ರಹಣ ಮಾಡಿದವರು ಎಸ್ ಮಾರುತಿರಾವ್ ಅವರು. ಮತ್ತು ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಪದ್ಮಾ ವಸಂತಿ ಅವರ ಚಿತ್ರಕ್ಕೆ ಪಾತ್ರಕ್ಕೆ ರೋಲರ್ ಸ್ಕೇಟಿಂಗ್ ಕೂಡ ಕಲ್ತಿದ್ರಂತೆ. ಆದರೆ ರೋಲರ್ ಸ್ಕೇಟಿಂಗ್ ಬದಲು ಸೈಕಲನ್ನು ಕಾರಣಾಂತರದಿಂದ ಬಳಸಲಾಯಿತು. ತಾರಾದೇವಿಯಾಗಿ ಜಯಂತಿ ಅವರು ಕಾಣಿಸ್ಕೊಂಡ್ರೆ, ಸಿಂಗಾರು ಪಾತ್ರದಲ್ಲಿ ಅಂಬರೀಷ್ ಇದ್ದರು, ಅಂಬಾ ಪಾತ್ರದಲ್ಲಿ ಹೇಮಾ ಚೌಧರಿ ಇದ್ದರು, ಪಾರ್ವತಿ ಪಾತ್ರದಲ್ಲಿ ಅಪರ್ಣಾ ಇದ್ದರು, ಶಾಂತಾ ಪಾತ್ರದಲ್ಲಿ ವಿಜಯಲಕ್ಷ್ಮಿ ಸಿಂಗ್ ಇದ್ದರು, ಲೋಕನಾಥ್, ಮುಖ್ಯಮಂತ್ರಿ ಚಂದ್ರ, ದೊಡ್ಡಣ್ಣ, ಸಿಹೆ ಕಹಿ ಗೀತಾ ಮುಂತಾದವರು. ಅವರ ಅದ್ಭುತ ಅಭಿನಯದಲ್ಲಿ ತುಂಬ ಶ್ರೀಮಂತವಾಗಿ ಮೂಡಿಬಂದಂತಹ ಚಿತ್ರ ಇದು ಮಸರಣದ ಹೂವು. ವಿಜಯ ಭಾಸ್ಕರ್ ಸಿನಿಮಾ ಸಂಗೀತ ನಿರ್ದೇಶಕರಾಗಿದ್ದರು. ಅದರಲ್ಲಿ ಹೋಗುಣವಂತ ಅನ್ನೋ ಗೀತೆ ಇವತ್ತಿಗೂ ಕೂಡ ಕೇಳಬೇಕು ಅಂಥೇಳಿ ಅನಿಸುತ್ತೆ.

ಕಥೆಯ ಆರಂಭದಿಂದ ಹಿಡಿದು ಕೊನೆಯವರೆಗೆ ಆ ಚಿತ್ರವನ್ನು ವರ್ಣಿಸೋದಕ್ಕೆ ಯಾವ ಪದಗಳು ಕೂಡ ಸಿಗೋದಿಲ್ಲ. ಕಥೆಯ ಆರಂಭದಿಂದ ಹಿಡಿದು ಅಂತ್ಯದವರೆಗೆ ಮತ್ತೆ ಆ ಸ್ತ್ರೀ ಪಾತ್ರಕ್ಕೆ ಅವರು ನೀಡಿದಂತಹ ಪ್ರಬುದ್ಧತೆ ಮತ್ತು ಆ ಗೌರವಗಳು ಕೂಡ ಇವತ್ತಿಗೂ ಕೂಡ ಅದು ಮೆಚ್ಚತಕ್ಕಂಥದ್ದೇ. ಮತ್ತು ಜೊತೆಗೆ ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಆ ಸಾಹಿತ್ಯವನ್ನು ತಿರುಗಿಸಿ ಬರೆದಿರ್ತಕ್ಕಂಥದ್ದು, ಮತ್ತು ಸುಂದರವಾದ ಗೀತೆಗಳ ಕೊಂಡಿಯಿಂದ ಚಿತ್ರ ಮೊದಲಿನಿಂದ ಕೊನೆಯವರೆಗೂ ಹರಿದು ಬಂದದ್ದೇ ಒಂದು ರೋಚಕ. ಮತ್ತು ಆ ಒಂದು ಶ್ರೀಮಂತಿಕೆಯ ಅನುಭವಕ್ಕೆ ಕೂಡ ಇವತ್ತು ಮಸಣದ ಹೂವು ಚಿತ್ರ ಇವತ್ತಿಗೂ ಕೂಡ ತನ್ನ ಆ ಶ್ರೇಷ್ಠತೆಯನ್ನು ಉಳಿಸ್ಕೊಂಡಿದೆ.

ಈ ಒಂದು ಸುಂದರವಾದ ಗೀತೆಯೊಂದಿಗೆ ಇವತ್ತಿನ ಪರಿಮಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬರುತ್ತೆ. ಸಂಜೆಯ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿರ್ತಾರೆ ರೂಪಾ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮೊಂದಿಗಿದ್ದು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ ಹಾಗೂ ನಮಸ್ಕಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಿನಿವಾದಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಾಳೆಯಿಂದ ಆರಂಭವಾಗಲಿರುವ ಗ್ರಾಹಕ ಸಂರಕ್ಷಣಾ ಕಾನೂನು ಮತ್ತು ನೀತಿಯ ಕುರಿತಾದ ಅಂತರ್ ಸರ್ಕಾರಿ ತಜ್ಞರ ಗುಂಪಿನ 9ನೇ ಅಧಿವೇಶನದ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೈಹಿಕ ಶ್ರಮದಾಯಕ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ಆಧ್ಯಾತ್ಮಿಕ ಗುರು ಸತ್ಯಸಾಯಿಬಾಬಾ ಅವರ 100ನೇ ಜನ್ಮ ಜಯಂತಿಯ ಸ್ಮರಣಾರ್ಥ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಮತ್ತು ಸಾಮಾಜಿಕ ಭದ್ರತೆ ನೀಡುವ ಮಹತ್ವಾಕಾಂಕ್ಷಿ ವಿಕಸಿತ್ ಭಾರತ್ ಜಿರಾಮ್ಜಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಕೇಂದ್ರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ರಾಜ್ಯಗಳಿಗೆ 25,863 ಕೋಟಿ ರೂಪಾಯಿಗಳ ಮೊದಲ ಕಂತನ್ನು ಬಿಡುಗಡೆ ಮಾಡಿದ್ದಾರೆ. ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಪ್ರಜಾಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತಿಳಿಸಿದ್ದಾರೆ. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 1:30 ನಡೆಯಲಿರುವ ಫಿಫಾ ವಿಶ್ವಕಪ್ ಪಂದ್ಯಾವಳಿಯ 16ರ ಸುತ್ತಿನ ಪಂದ್ಯದಲ್ಲಿ ಬ್ರೆಜಿಲ್ ಮತ್ತು ನಾರ್ವೆ ತಂಡಗಳು ಮುಖಾಮುಖಿಯಾಗಲಿವೆ. ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭ ಸಂಜೆ. ಇನ್ನೀಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳು. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. ಐದು 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:02 ಗಾನ ಪಚಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಆಲಿಸುವಿರಿ. ಈ ಸಂಜೆ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು. 8:02 ಭಾನುವಾರದ ವಿಶೇಷ ಬೆಳ್ಳಿ ಬದುಕು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದಂತಹ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಪವಿತ್ರ ಲೋಕೇಶ್. ಈ ಕಾರ್ಯಕ್ರಮದ ನಿರ್ಮಾಣ ಚಂದು ಅವರದ್ದು. 9:15 ಹಿಂದಿಯಲ್ಲಿ ಚಿತ್ರಗೀತೆಗಳನ್ನ ಕೇಳುವಿರಿ. ಈ ರಾತ್ರಿ 10:02 ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಪ್ರಣಯ ಗೀತೆಗಳ ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:02 ವಾರ್ತಾ ಮುಖ್ಯಾಂಶಗಳನ್ನು ಕೇಳುವಿರಿ. 6:05 ಭಕ್ತಿ ಗೀತೆಗಳ ಸಮರ್ಪಣೆ ನಾದೋಪಾಸನೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು ಪ್ರಸಾರವಾಗಲಿವೆ. 8:02 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುವಿರಿ. 10:02 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ನಾಳೆ ಬೆಳಿಗ್ಗೆ 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳುವಿರಿ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. ಕರೆ ಮಾಡಿ ನಿಮ್ಮಿಷ್ಟದ ಹಾಡುಗಳಿಗಾಗಿ ನೀವು ರಿಕ್ವೆಸ್ಟ್ ಮಾಡಬಹುದು. ನಾಳೆ ಮಧ್ಯಾಹ್ನ 11:20 ಇಮೇಲ್ ಆಧಾರಿತ ಸಂದೇಶಗಳ ಚಿತ್ರಗೀತೆಗಳನ್ನು ಆಲಿಸುವಂತಹ ಸಮಯ. 2:15 ಕಾರ್ಯಕ್ರಮ ಸ್ಪಂದನ. ನಾಳೆ ಮಧ್ಯಾಹ್ನ 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಿರಿ. 3:00 ಹಿಂದಿಯಲ್ಲಿ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಸಂಜೆ 4:00 ಕಾರ್ಯಕ್ರಮ ಪರಿಮಳ. ಮುಕ್ತ ಮಾತುಕತೆಯ ವಿಶೇಷ ಕಾರ್ಯಕ್ರಮ ಪರಿಮಳ ನಿಮಗಾಗಿ ಮೂಡಿಬರಲಿದೆ. ನಾಳೆ ಸಂಜೆ 5:02 ಎಂದಿನಂತೆ ಕಾರ್ಯಕ್ರಮಗಳ ವಿವರಣೆ ಇರುತ್ತೆ. 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳು. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ನಾಳೆ ಸಂಜೆ 6:02 ಗಾನ ಭಜಾನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನ ಕೇಳುವಿರಿ. ನಾಳೆ ಸಂಜೆ 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು. ನಾಳೆ ರಾತ್ರಿ 8:02 ಕಾರ್ಯಕ್ರಮ ಭಾವಚಿತ್ತಾರ. 9:15 ಹಿಂದಿಯಲ್ಲಿ ಚಿತ್ರಗೀತೆಗಳನ್ನ ಕೇಳುವಿರಿ. ನಾಳೆ ರಾತ್ರಿ 10:02 ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಪ್ರಣಯ ಗೀತೆಗಳ ಪ್ರೇಮ ನಿನಾದ. ಇದುವರೆಗೂ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳಿದಿರಿ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ಇಂಪನ್ನ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ ವಿವಿಧ ಭಾರತಿ ವಿವಿಧ ಭಾರತಿ.
0: ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಭಾನುವಾರದ ಶುಭ ಸಂಜೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯರೇ, ಸಮಯ ಸರಿಯಾಗಿ 5:15. ಇನ್ನೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್.
1: ಹಲೋ ಎವ್ರಿವನ್ ಅಂಡ್ ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್. ಐ ಆಮ್ ಚೇತನ್ ವಿತ್ ಯು ಆನ್ ಸ್ಪೈಸ್ ದ ವಾಯ್ಸ್ ಆಫ್ ಹೋಪ್. ಟುಡೇ ಐ ವಿಲ್ ಟಾಕ್ ಅಬೌಟ್ ಹೌ ಟು ಗೆಟ್ ರಿಡ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್. As you all know, breaking bad habits is a difficult and often frustrating process, but it is a necessary step toward personal growth and self-improvement. Whether you want to stop biting your nails,

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
2: ಟ್ಯೂನ್ ಮಾಡಿದಿರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 5:23:05 ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಸುಮಧುರ ಗೀತೆ ಮುಡಿ ಬರ್ತಾ ಇದೆ. ಅನುರಾಗ ಅರಳಿತು ಚಿತ್ರದಿಂದ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರದ್ದು.

ಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಬಿಡುಗಡೆಯ ಬೇಡಿ ಚಿತ್ರದ ಗೀತೆಯನ್ನ ಕೇಳಿದ್ರು. ರಚನೆ ಆರ್ ಎನ್ ಜೆ ಗೋಪಾಲ್, ಸಂಗೀತ ಸಂಯೋಜನೆ ರಾಜಣ್ಣ ಕೇಂದ್ರ ಅವರದಾಗಿತ್ತು. ಓಲ್ಡ್ಸ್ ಗೋಲ್ಡ್ ಕಾರ್ಯಕ್ರಮದ ಮುಂದಿನ ಗೀತೆ ಹಂಸಲೇಖ ಅವರು ಬರೆದು ರಾಗ ಸಂಯೋಜನೆ ಮಾಡಿದಂತಹ ತುತ್ತಮುತ್ತ ಚಿತ್ರದಿಂದ ಹಾಡಿದ್ದಾರೆ ಚಿತ್ರ.

0: ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಮಗದಷ್ಟು ಮಗದಷ್ಟು ಸುಂದರ ಹಾಡೆಯ ಚಿತ್ರಗೀತೆಗಳು ನಿಮಗಾಗಿ ಮೂಡಿ ಬರಲಿವೆ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕೇಳ್ತಾ ಇರಿ ಸ್ಟೇಟ್ಯೂನ್ 102.9 FM.

ಕಾರ್ಯಕ್ರಮದ ಕೊನೆಯ ಒಂದು ಸುಂದರ ಗೀತೆ ಅಮೆರಿಕ ಅಮೆರಿಕ ಚಿತ್ರದಿಂದ. ಹಾಡನ್ನು ಹಾಡಿದ್ದಾರೆ ಸಂಗೀತ ಕಟ್ಟಿ ಹಾಗೂ ರಾಜು ಅನಂತಸ್ವಾಮಿ. ರಚನೆ ಗೋಪಾಲ್ ಕೃಷ್ಣ ಅಡಿಗ ಅವರದ್ದು. ಸಂಗೀತ ಸಂಯೋಜನೆ ಮನೋಮೂರ್ತಿ.

ಅಮೆರಿಕ ಅಮೆರಿಕ ಚಿತ್ರದ ಗೀತೆಯೊಂದಿಗೆ ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮವನ್ನು ಮೆಚ್ಚಿ ಬಹಳಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನು ರವಾನಿಸಿದ್ರು. ಎಲ್ಲರಿಗೂ ಸಹ ಆತ್ಮೀಯವಾದ ಧನ್ಯವಾದಗಳು. ಸಮಯ ಸರಿಯಾಗಿ 6 ಗಂಟೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶವು ಅಭಿವೃದ್ಧಿ ಹೊಂದಲು ನಾಗರಿಕರು ಆರೋಗ್ಯವಾಗಿರುವುದು ಅತ್ಯಗತ್ಯ. ಹೀಗಾಗಿ ಜನರು ಮೊಬೈಲ್ ಬಳಕೆಗೆ ಒಂದು ಗಂಟೆಯ ವಿರಾಮ ನೀಡಿ ಸೈಕ್ಲಿಂಗ್ ಸೇರಿದಂತೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವ ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಯ ಮುಂದಿನ ಚರಣಕ್ಕೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರಿದ್ದು 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಹೆಚ್ಚುತ್ತಿದ್ದು ಜಲಾಶಯಕ್ಕೆ ಹರಿದು ಬರುತ್ತಿರುವ ಹೆಚ್ಚುವರಿ ನೀರನ್ನು ನದಿಗೆ ಬಿಡಲಾಗುತ್ತಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ. ದೇಶದಲ್ಲಿ ದಲಿತರು ಶೋಷಿತರಿಗೆ ರಾಜಕೀಯ ಸಾಮಾಜಿಕ ಹಕ್ಕುಗಳನ್ನು ದೊರಕಿಸಿಕೊಟ್ಟಿರುವುದು ಸಂವಿಧಾನ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗುವಂತಾಗಲು ಸಂವಿಧಾನದ ರಕ್ಷಣೆ ಅತ್ಯಗತ್ಯ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಂದು ಹೇಳಿದ್ದಾರೆ. ರಾಮನಗರ ಜಿಲ್ಲಾ ನ್ಯಾಯಾಲಯಕ್ಕೆ ಇಂದು ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಭೇಟಿ ನೀಡಿದ್ದು ರಾಮದೇವರ ಬೆಟ್ಟ ರಣಹದ್ದು ವನ್ಯಜೀವಿಧಾಮದಲ್ಲಿ ಸಸಿಯೊಂದನ್ನು ನೆಟ್ಟರು. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಉತ್ತರ ಒಳನಾಡಿನಲ್ಲಿ ಚುರುಕಾಗಿದೆ. ಕರಾವಳಿಯಲ್ಲಿ ಸಾಧಾರಣವಾಗಿದ್ದು ಬಹುತೇಕ ಕಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ ಅತಿ ಹೆಚ್ಚು 15 ಸೆಂಟಿಮೀಟರ್ ಮಳೆಯಾಗಿದೆ. ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12, ಕೊಡಗಿನಲ್ಲಿ 11, ಚಿಕ್ಕಮಗಳೂರಿನಲ್ಲಿ 9 ಸೆಂಟಿಮೀಟರ್ ಮಳೆಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
1: ವಿವಿಧ ಭಾರತಿ ವಿವಿಧ ಭಾರತಿ ವಿವಿಧ ಭಾರತಿ
2: 6:04:10 ಇನ್ನೀಗ ಕಾರ್ಯಕ್ರಮ ಗಾನ ಭಜನ ಭಾನುವಾರದ ವಿಶೇಷ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇಂದಿನ ಗಾನ ಭಜನ ಕಾರ್ಯಕ್ರಮದ ವಿಶೇಷ ನೀರು ಮತ್ತು ವಿದ್ಯುತ್, ಇದರ ಸಂರಕ್ಷಣೆಯನ್ನ ಹೇಗೆ ಮಾಡಬಹುದು, ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಮ್ಮ ಬದುಕಿನಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು, ಇದರ ಕುರಿತಾಗಿ ಒಂದಷ್ಟು ಮಾತುಕತೆ ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಜೊತೆಗೆ ಹೊಚ್ಚ ಹೊಸ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ ಮೂಡಿ ಬರಲಿವೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

ಎರಡು. ಪ್ರತಿಯೊಬ್ಬ ಜೀವಿಗೆ ಬದುಕಿಗೆ ನೀರು ಅನ್ನೋದು ತುಂಬಾ ಅತ್ಯಗತ್ಯ, ಇದು ಗೊತ್ತಿರುವಂತಹ ವಿಷಯ ಅಲ್ವಾ? ನಮ್ಮ ಭೂಮಿ ಮೇಲೆ 70% ಭಾಗ ನೀರಿನಿಂದ ಕೂಡಿದ್ರು ಸಹ ಕುಡಿಯೋದಕ್ಕೆ ಯೋಗ್ಯವಾದಂತ ಸಿಹಿ ನೀರಿರೋದು ಕೇವಲ 2% ಮಾತ್ರ. ಇದನ್ನ ನಾವು ಶಾಲಾ ದಿನದಿಂದಾನೂ ಸಹ ಓದ್ಕೊಂಡೇ ಬಂದಿದ್ದೀವಿ. ಈ ಜಲ ಸಂರಕ್ಷಣೆ ಅಂತ ಹೇಳಿದ್ರೆ ಲಭ್ಯ ಇರುವಂತ ಈ 2% ನೀರನ್ನ ಸಮರ್ಥವಾಗಿ ಬಳಸೋದು ಅಂತ ಅರ್ಥ. ಹೆಚ್ಚುತ್ತಾ ಇರುವಂತಹ ಜನಸಂಖ್ಯೆ, ಮಾಲಿನ್ಯ, ನಿರ್ಲಕ್ಷ್ಯದ ಬಳಕೆಯಿಂದ ಈ ಜಲಕ್ಷಾಮ ಇವತ್ತು ಜಾಗತಿಕವಾದಂತಹ ಸಮಸ್ಯೆ ಆಗ್ಬಿಟ್ಟಿದೆ. ಹಾಗಾಗಿ ಭವಿಷ್ಯದ ಪೀಳಿಗೆಗೆ ಈ ಒಂದು ಶುದ್ಧ ನೀರನ್ನ ಉಳಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ನೀರನ್ನ ಹೇಗೆ ಉಳಿಸ್ಬೇಕು, ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ನೀರಿನ ಜೊತೆಗೆ ವಿದ್ಯುತ್ ಸಂರಕ್ಷಣೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಳ್ಳೋದ್ರ ಮುಖಾಂತರ ದೊಡ್ಡ ಪರಿಣಾಮವನ್ನು ಹೇಗೆ ಉಂಟು ಮಾಡಬಹುದು ಅನ್ನೋದ್ರ ಕುರಿತಾಗಿ ಹೇಳ್ತೀನಿ, ಕೇಳ್ತಾ ಇರಿ 102.9 FM.

ಈ ನೀರು ಅನ್ನೋದು ಜೀವನ, ಕೃಷಿ, ಕೈಗಾರಿಕೆ ಹಾಗೆ ಪರಿಸರ ವ್ಯವಸ್ಥೆಗೆ ಅತ್ಯಗತ್ಯವಾದಂತಹ ಅಮೂಲ್ಯ ಹಾಗೆ ಸೀಮಿತವಾದಂತಹ ಸಂಪನ್ಮೂಲ. ಈಗಾಗಲೇ ಆಗ್ತಾ ಇರುವಂತಹ ಈ ವೇಗವಾದಂತಹ ನಗರೀಕರಣ ಇರ್ಬೋದು, ಜನಸಂಖ್ಯೆ ಹೆಚ್ಚಳ ಇರ್ಬೋದು, ಹವಾಮಾನ ವೈಪರೀತ್ಯ ಇರ್ಬೋದು, ಎಲ್ಲವೂ ಸಹ ಜನಸಂಪನ್ಮೂಲಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡ್ತಾ ಇದೆ. ಈಗಾಗಲೇ ಎಲ್ ನಿಯೋ ಹವಾಮಾನ ವೈಪರೀತ್ಯದ ಪರಿಣಾಮ ವಿಶ್ವದಾದ್ಯಂತ ಆಗ್ತಾ ಇದೆ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರ, ದೇಶದಲ್ಲಿ ಅತಿವೃಷ್ಟಿ, ಪ್ರವಾಹ ಹಾಗೆ ಬರಗಾಲ ಇಂತಹ ತೀವ್ರ ಹವಾಮಾನದ ಪರಿಸ್ಥಿತಿಗಳಿಗೆ ಕಾರಣ ಆಗ್ತಾ ಇದೆ. ಇಷ್ಟೇ ಅಲ್ಲದೆ ದೇಶದಲ್ಲಿ ಮಳೆ ಕೊರತೆ ಕೂಡ ಉಂಟಾಗ್ತಾ ಇದೆ. ಈಗ ಮುಂಗಾರು ಶುರು ಆಗ್ತಾ ಇದೆ. ಅದು ಸಂತೋಷಕರವಾದಂತಹ ವಿಚಾರ, ಹೆಚ್ಚಾಗಿ ಬರಲಿ ಅಂತ ಎಲ್ಲರೂ ಕೂಡ ಹಾರೈಸೋಣ. ನಮ್ಮ ದೇಶದಲ್ಲಿ ರೈತರ ಕೃಷಿ ಉತ್ಪಾದನೆ ಮೇಲೆ ಈ ಒಂದು ನೀರಿನ ವ್ಯವಸ್ಥೆಯನ್ನು ತುಂಬ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವು ನಮ್ಮಲ್ಲಿರುವಂಥ ಈ ಅತ್ಯಮೂಲ್ಯವಾದಂಥ ನೈಸರ್ಗಿಕ ಸಂಪನ್ಮೂಲ ಜೀವಜಲವಾದಂಥ ನೀರನ್ನು ಉಪಯೋಗಿಸುವಾಗ ಆದಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ.

6:19:05 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನೀರಿನ ಮಿತವಾದಂತಹ ಬಳಕೆ ಹಾಗೆ ವಿದ್ಯುತ್ತಿನ ಸಂರಕ್ಷಣೆ ಕುರಿತಾಗಿ ಮಾತಾಡ್ತಾ ಇದ್ವಿ. ಇವತ್ತಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ನೀರನ್ನ ಉಳಿಸೋದಕ್ಕೆ ಅಂತ ಹೇಳ್ತಾ ಇದೆ. ಯಾವ ಬದಲಾವಣೆ ಅಂತ ಹೇಳಿದ್ರೆ ಹಾಗೆ ಸ್ವಲ್ಪ ಯೋಚನೆ ಮಾಡ್ತಾ ನೋಡಿ. ನಿಮ್ಮ ಮನೆಯಲ್ಲಾದ್ರೂ ಒಂದಷ್ಟು ಕೊಳಾಯಿಗಳು ಸೋರ್ತಾ ಇದ್ರೆ ಏ ಒಂದೊಂದೇ ಹನಿ ಅಲ್ವಾ ಸೋರ್ ಹೋಗ್ತಾ ಇದೆ, ಪರವಾಗಿಲ್ಲ ಬಿಡು ನಾಳೆ ರಿಪೇರಿ ಮಾಡ್ಕೊಂಡ್ರಾಯ್ತು, ನಾಳಿದ್ ಮಾಡಿದ್ರಾಯ್ತು ಅಂತ ಹೀಗೆ ತಿಂಗಳುಗಳು ವರ್ಷಗಳೇ ಮುಗ್ದೋಗುತ್ತೆ ಹೊರತು ನಾವು ಆ ಕೆಲಸಕ್ಕೆ ಕೈ ಹಾಕೋದಿಲ್ಲ, ಅದು ಹಾಗೆ ಉಳ್ಕೊಂಡು ಬಿಡುತ್ತೆ. ಅಂಥ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ. ಸೋರಿಕೆ ಆಗಿರುವಂತಹ ಕೊಳವೆಗಳನ್ನ ಪೈಪ್ಗಳನ್ನ ಸರಿ ಮಾಡಿಸಿ ನೀರು ಸಂಗ್ರಹ ವ್ಯವಸ್ಥೆಗಳನ್ನ ತಕ್ಷಣ ದುರಸ್ತಿ ಮಾಡಿಸ್ಕೊಳ್ಳಿ. ಇನ್ನು ಮುಖ ತೊಳೆಯುವಾಗ ಹಾಗೆ ಪಾತ್ರೆ ತೊಳೆಯುವಾಗ ನೀರಿನ ಕೊಳವೆಗಳನ್ನ ನಿಲ್ಲಿಸ್ಬೇಕು. ನಿಲ್ಲಿಸ್ಬಿಟ್ಟು ಹೇಗೆ ಮುಖ ತೊಳೆಯೋದು ಅಂತ ಯೋಚನೆ ಮಾಡಬೇಡಿ. ಬ್ರಷ್ ಮಾಡ್ತಾ ಇರ್ತೀರಾ ಆದರೆ ನೀರು ಹಾಗೆ ಹೋಗ್ತಾ ಇರುತ್ತೆ, ಕೈಲಿ ಕೆಲಸ ಆಗ್ತಿರುತ್ತೆ, ನೀರನ್ನು ಮಾತ್ರ ಉಪಯೋಗಿಸ್ತಿರಲ್ಲ ಆದರೆ ಟ್ಯಾಪ್ ಆನ್ ಆಗಿರುತ್ತೆ. ಇಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಬೇಡಿ, ಅದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಸಾಧ್ಯವಾದಷ್ಟು ಶವರ್ ಬದಲಾಗಿ ಬಕೆಟನ್ನು ಬಳಸಿ ಸ್ನಾನ ಮಾಡೋದು ಉತ್ತಮ, ಯಾಕಂದರೆ ಶವರಲ್ಲಿ ತುಂಬ ನೀರು ವೇಸ್ಟ್ ಆಗುತ್ತಂತೆ. ಇನ್ನು ನೀರು ಉಳಿತಾಯ ಮಾಡುವಂಥ ಉಪಕರಣಗಳು ಇವತ್ತು ಮಾರುಕಟ್ಟೆಗೆ ಬಂದಿದೆ, ಅದನ್ನು ಕೊಳಾಯಿಗಳಿಗೆ ಅಳವಡಿಸ್ಕೊಳ್ಳೋದ್ರಿಂದ ನಾವು ನೀರನ್ನು ಮಿತವಾಗಿ ಬಳಸ್ಬೋದು. ಇನ್ನು ಶಾಲೆ, ಮನೆ, ಕಚೇರಿ, ಸಾರ್ವಜನಿಕ ಕಟ್ಟಡಗಳಲ್ಲಿ ಮಳೆ ನೀರು ಸಂಗ್ರಹವನ್ನು ಅನುಸರಣೆ ಮಾಡಲೇಬೇಕು. ಈ ಮಳೆ ನೀರು ಸಂಗ್ರಹ ವ್ಯವಸ್ಥೆಯನ್ನು ಪ್ರತಿಯೊಂದು ಮನೆಯಲ್ಲಿ ಮಾಡಲೇಬೇಕು ಅನ್ನೋದು ಈಗಾಗಲೇ ರೂಲ್ಸ್ ಆಗಿದೆ, ಆದರೂ ಅದನ್ನು ನಾವು ತಿಳುವಳಿಕೆಯಿಂದ ಮಾಡಿದ್ರೆ ತುಂಬ ಉತ್ತಮ ಅಂತ ಹೇಳ್ತೀನಿ. ಇನ್ನು ಸಾಧ್ಯವಾದಷ್ಟು ನೀರಿನ ಕಡಿಮೆ ಬಳಕೆ, ಮರುಬಳಕೆ, ಮರು ಸಂಸ್ಕರಣೆಗಳನ್ನು ಮಾದರಿಗಳನ್ನು ಅನುಸರಿಸಬೇಕು. ಇನ್ನು ಕೃಷಿಯಲ್ಲಿ ಹನಿ ನೀರಾವರಿ, ತುಂತುರು ನೀರಾವರಿ ವಿಧಾನಗಳನ್ನು ಅಳವಡಿಸ್ಕೊಳ್ತಾರೆ, ಅದು ಉತ್ತಮ ಕೂಡ. ಇನ್ನು ಕೆರೆ, ನದಿ ಹಾಗೆ ಭೂಗರ್ಭ ಜಲಮೂಲಗಳನ್ನು ಮಾಲಿನ್ಯ ಮತ್ತು ಅತಿಕ್ರಮಣದಿಂದ ರಕ್ಷಿಸಬೇಕು. ಹೇಗೆ ಅಂತ ಹೇಳಿದ್ರೆ

ಪ್ಲಾಸ್ಟಿಕ್ ಅನ್ನ ಆದಷ್ಟು ಅದರ ಹತ್ತಿರ ಸೋಕಿಸದ ಹಾಗೆ ನೋಡಿಕೊಂಡ್ರೆ ಮಾತ್ರ ನಾವು ನೀರಿನ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಇನ್ನೊಂದು ವಿಚಾರ, ಅಂತರ್ಜಲ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚಾಗಿ ಗಿಡಗಳನ್ನು ನೆಡಬೇಕು. ಪ್ರಕೃತಿ ಇದ್ರೇನೆ ನಮಗೆ ಆ ಪ್ರಕೃತಿ ನೀಡುವಂತಹ ನೀರನ್ನು ಬಳಸೋದಕ್ಕೆ ಉಪಯೋಗಿಸೋದಕ್ಕೆ ಸಹಾಯ ಮಾಡೋದು. ಹಾಗಾಗಿ ಹೆಚ್ಚೆಚ್ಚು ಗಿಡಗಳನ್ನು ಬೆಳೆಸೋಣ, ಹೆಚ್ಚೆಚ್ಚು ನೀರನ್ನು ನಮ್ದಾಗಿಸ್ಕೊಳ್ಳೋಣ.

ನೀರಿನ ಜೊತೆ ಜೊತೆಗೆ ಇವತ್ತಿನ ಈ ಆಧುನಿಕ ಜಗತ್ತಿನಲ್ಲಿ ವಿದ್ಯುತ್ ಅನ್ನೋದು ಸಹ ನಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗನೇ ಆಗ್ಬಿಟ್ಟಿದೆ. ಬೆಳಕು, ಫ್ಯಾನು, ಮೊಬೈಲ್ ಚಾರ್ಜರು, ಕೈಗಾರಿಕೆ ಸೇರಿದಂತೆ ಎಲ್ಲದಕ್ಕೂ ಸಹ ವಿದ್ಯುತ್ ಬೇಕೇ ಬೇಕು. ನೀರಿನ ಹಾಗೆ ಈ ವಿದ್ಯುತ್ತನ್ನು ಸಹ ನಾವು ಚೆನ್ನಾಗಿ ಹುಷಾರಾಗಿ ಸಂಸ್ಕರಣೆ ಮಾಡಬೇಕು. ಹೇಗೆ ಮಾಡಬಹುದು ಅಂತ ಹೇಳಿದ್ರೆ, ಬಳಕೆ ಇಲ್ಲದೇ ಇದ್ದಾಗ ದಯಮಾಡಿ ದೀಪಗಳನ್ನು, ಫ್ಯಾನ್ಗಳನ್ನು, ಬೇರೆ ಉಪಕರಣನ ಆಫ್ ಮಾಡಿ ಸಾಮಾನ್ಯ ಬಲ್ಬ್ಗಳ ಬದಲಿಗೆ LED ದೀಪಗಳನ್ನು ಬಳಸಿ. ಇದನ್ನು ಎಲ್ಲರೂ ಸಹ ಹೇಳ್ತಾ ಇರ್ತಾರೆ. ನಮ್ಮ ಸರ್ಕಾರ ಕೂಡ ಇದ್ರ ಬಗ್ಗೆ ಜಾಹೀರಾತುಗಳನ್ನು ಕೊಡ್ತಾನೇ ಇರುತ್ತೆ, ಅವೇರ್ನೆಸ್ಗಳನ್ನು ನೀಡ್ತಾನೇ ಇರುತ್ತೆ. ಆದರೂ

ನಾವು ಮಾಡೋ ತಪ್ಪನ್ನು ಮಾಡ್ತಾನೇ ಇರ್ತೀವಿ. ಇದನ್ನು ಮಾಡಬೇಡಿ, ದಯವಿಟ್ಟು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಸಣ್ಣ ಪುಟ್ಟ ಬದಲಾವಣೆಗಳೇ ಮುಂದಿನ ದೊಡ್ಡ ಬದಲಾವಣೆಗಳಿಗೆ ಕಾರಣ ಆಗೋದು. ಇನ್ನು ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಮಾಡಿಸೋದ್ರ ಮುಖಾಂತರ ಸಹ ನಾವು ನ್ಯಾಚುರಲ್ ರಿಸೋರ್ಸಸ್ನ ಉಪಯೋಗಿಸ್ಕೊಳ್ಳೋದ್ರ ಮುಖಾಂತರ ಈ ವಿದ್ಯುತ್ ಶಕ್ತಿಯನ್ನು ಉಳಿಸಬಹುದು. ಸಾಧ್ಯವಾದಷ್ಟು ನೈಸರ್ಗಿಕ ಬೆಳಕು ಗಾಳಿಯನ್ನು ಬಳಸೋ ಹಾಗೆ ಮನೆಯನ್ನು ನಿರ್ಮಾಣ ಮಾಡಬೇಕು, ಅದರ ಬಗ್ಗೆ ಮೊದಲೇ ಯೋಚನೆ ಮಾಡಬೇಕು. ಇನ್ನು ಚಾರ್ಜರ್ಗಳು ವಿದ್ಯುತ್ ಸಾಧನಗಳನ್ನು ಬಳಸಿದ ನಂತರ ದಯಮಾಡಿ ಆಫ್ ಮಾಡಿ. ಚಾರ್ಜಿಂಗ್ ಮಾಡ್ತಾ ಇಲ್ಲ ಅಲ್ವಾ, ಸ್ವಿಚ್ ಆನ್ ಮಾಡಿದರೂ ಸಹ ಏನೂ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ತಪ್ಪು, ಸ್ವಿಚ್ ಆಫ್ ಮಾಡಲೇಬೇಕು. ಇನ್ನು ಏರ್ ಕಂಡೀಷನರ್ಗಳನ್ನು ಆದಷ್ಟು 24-26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಬಳಸೋದಕ್ಕೆ ಯೋಚನೆ ಮಾಡಿ. ಇನ್ನು ಶಾಲೆ ಕಾಲೇಜಿನಲ್ಲಿ ಕಚೇರಿಯಲ್ಲಿ ವಿದ್ಯುತ್ ಲೆಕ್ಕ ಪರಿಶೋಧನೆ ಅನ್ನುವಂಥ ಹೊಸ ಯೋಜನೆ ಬಂದಿದೆ. ಅಂದರೆ ಯಾವ ಮಟ್ಟದಲ್ಲಿ ವಿದ್ಯುತ್ತನ್ನು ಉಪಯೋಗಿಸ್ತೀವಿ ಅನ್ನೋದಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ, ಅದನ್ನು ಸಾಧ್ಯವಾದರೆ ಬಳಸಿ ನೋಡಿ. ಇನ್ನು ಮನೆ ಮತ್ತು ಕೆಲಸದ ಸ್ಥಳದಲ್ಲಿ ವಿದ್ಯುತ್ ಉಳಿಸೋ ಅಂಥ ಪದ್ಧತಿಯನ್ನು ಅನುಸರಿಸಿ. ಇದು ನಮ್ಮ ಮನೆ ಅಲ್ವಲ್ಲ, ಇದು ಕಚೇರಿ ಅಲ್ವಾ, ಬೇರೆ ಯಾರ್ದೋ ದುಡ್ಡಲ್ವಾ ಹೋದ್ರೆ ಹೋಯ್ತು ಅನ್ನುವಂತಹ ಧೋರಣೆ ಖಂಡಿತ ಬೇಡವೇ ಬೇಡ. ಯಾರ್ದೋ ಅಲ್ಲ ಅದು, ಆ ವಿದ್ಯುತ್ ಕೂಡ ನಮ್ಮದೇ, ಆ ನೀರು ಕೂಡ ನಮ್ಮದೇ. ಎಲ್ಲವನ್ನ ನಾವೇ ನಮ್ಮ ಮುಂದಿನ ಭವಿಷ್ಯದ ತಲೆಮಾರೇ ಬಳಸೋದಕ್ಕೆ ಸಾಧ್ಯವಾಗೋದು, ಹಾಗಾಗಿ ಅದನ್ನು ಉಳಿಸ್ಕೊಳ್ಳೇಬೇಕು. ಮಕ್ಕಳಿಗೆ ಸಮುದಾಯಕ್ಕೆ ವಿದ್ಯುತ್ ಸಂರಕ್ಷಣೆ ಮಾಡೋದ ಮಹತ್ವವನ್ನು ತಿಳಿಸ್ಬೇಕು. ಆ ಮಹತ್ವವನ್ನು ಹೇಗೆ ತಿಳಿಸ್ಬೇಕು, ಯಾವ ರೀತಿ ಅದನ್ನು ಅರ್ಥ ಮಾಡಿಸ್ಬೇಕು, ಈ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಕ್ಕಳ ಹತ್ತಿರಕ್ಕೆ ಸಾರ್ವಜನಿಕರ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದನ್ನು ಹೇಳ್ತೀನಿ, ಕೇಳ್ತಾ ಇರಿ. ಸ್ಟೇ ಟ್ಯೂನ್ 102.9 FM.

ವಿದ್ಯುತ್ತನ್ನೇನು ಉಳಿಸ್ಬೇಕು ಅಂತ ಹೇಳಿದ್ರೆ ಈ ಜಾಗೃತಿಯನ್ನ ಹೇಗೆ ತಿಳಿಸೋದು ಸಾರ್ವಜನಿಕರಿಗೆ ಅಂತ ಹೇಳಿದ್ರೆ, ಶಾಲೆ ಕಾಲೇಜು ಕಚೇರಿಗಳಲ್ಲಿ ಈ ಜಲ ಮತ್ತೆ ವಿದ್ಯುತ್ ಸಂರಕ್ಷಣಾ ಪ್ರತಿಜ್ಞಾ ಕಾರ್ಯಕ್ರಮವನ್ನ ಆಯೋಜಿಸಬೇಕು. ಈ ಪ್ರತಿಜ್ಞೆಯನ್ನ ಮಾಡೋದ್ರಿಂದ ಅಟ್ಲೀಸ್ಟ್ ನಾವು ಹೌದಲ್ವಾ, ನಾನೊಂದು ಪ್ರತಿಜ್ಞೆಯನ್ನ ಮಾಡಿದೆ, ತಪ್ಪದೇ ಅದನ್ನ ಪಾಲಿಸಬೇಕು ಅನ್ನುವಂತಹ ಯೋಚನೆ ಜನರಿಗೆ ಮೂಡುತ್ತೆ. ಇನ್ನು ಜಾಗೃತಿ ಮೆರವಣಿಗೆಗಳನ್ನ ಮತ್ತೆ ಬೀದಿ ನಾಟಕಗಳನ್ನ ಆಯೋಜಿಸಬಹುದು. ಈ ನುಕ್ಕಡ್ಗಳನ್ನ ಬೀದಿ ನಾಟಕಗಳನ್ನ ಮಾಡೋದ್ರಿಂದ ಆದಷ್ಟು ಬೇಗ ಜನರಿಗೆ ಅದು ತಲುಪುತ್ತೆ. ಜನರಿಗೆ ತಲುಪದಾಗ ನಾವು ಮಾಡಬೇಕು ಅನ್ನುವಂತಹ ಆಲೋಚನೆ ಅವರಿಗೆ ಬರುತ್ತೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಪೋಸ್ಟರ್ಗಳನ್ನ ಅಂಟಿಸೋದ್ರಿಂದ, ಬ್ಯಾನರ್ಗಳನ್ನ ಪ್ರದರ್ಶನ ಮಾಡೋದ್ರಿಂದ ಸಹ ಈ ವಿದ್ಯುತ್ ಹಾಗೆ ಜಲ ನೀರನ್ನ ಉಳಿಸೋ ಅಂತಹ ಯೋಜನೆಗಳನ್ನ ನಾವು ಜನರ ಹತ್ತಿರಕ್ಕೆ ಕೊಂಡೊಯ್ಯಬಹುದು. ಸಮುದಾಯದ ಭಾಗವಹಿಸುವಿಕೆಯಿಂದ ಜಲ ಸಂರಕ್ಷಣಾ ವಾರ ಮತ್ತೆ ವಿದ್ಯುತ್ ಸಂರಕ್ಷಣಾ ದಿನಗಳನ್ನ ಆಚರಿಸಬೇಕು. ಮೊದಲೆಲ್ಲ ಇಂತಹದಕ್ಕೆ ಅಂತ ಒಂದು ದಿನ ಇರ್ತಾ ಇರಲಿಲ್ಲ. ಈಗಂತೂ ಹೃದಯಕ್ಕೆ ಒಂದು ದಿನ, ತಾಯಿಗೆ ಒಂದು ದಿನ, ತಂದೆಗೆ ಒಂದು ದಿನ, ವಿದ್ಯುತ್ಗೆ ಒಂದು ದಿನ, ಜಲಕ್ಕೆ ಒಂದು ದಿನ, ಗಾಳಿಗೆ ಒಂದು ದಿನ, ಇದೆಲ್ಲವೂ ಆಗ್ಬಿಟ್ಟಿದೆ. ಯಾಕೆ ಅಂತ ಒಂದ್ಸಾರಿ ಯೋಚನೆ ಮಾಡಿದಾಗ, ಹೌದು, ನಮ್ಮ ಈ ಧಾವಂತದ ಬದುಕಿನಲ್ಲಿ ಇದೆಲ್ಲವನ್ನ ಬಿಟ್ಟು ಮುಂದಕ್ಕೆ ಸಾಕ್ತಾ ಇದ್ದೀವಿ. ಇದೆಲ್ಲವನ್ನ ಮತ್ತೆ ನಮಗೆ ನೆನಪಿಸುವುದಕ್ಕೆ ಅಥವಾ ಜಾಗೃತಿಯನ್ನು ಮೂಡಿಸೋದಕ್ಕೆ ನಮಗೆ ನಾವೇ ಹಾಕೊಂಡಂತಹ ದಿನಗಳಿವು. ಈ ಅಟ್ಲೀಸ್ಟ್ ಈ ದಿನಗಳ ನೆಪದಲ್ಲಾದರೂ ಸಹ ನಮಗೆ ಈ ವಿದ್ಯುತ್ತು ಅಥವಾ ಜಲ ಇದೆಲ್ಲರ ಸಂರಕ್ಷಣೆ ಕುರಿತಾಗಿ ಒಂದಷ್ಟು ಯೋಚನೆಗಳು, ವಿಚಾರಗಳು ನಮ್ಮನ್ನು ತಲುಪುತ್ತೆ. ಹಾಗೆ ಮಕ್ಕಳಿಗೂ ಸಹ ಅದನ್ನು ತಲುಪಿಸ್ಬೋದು. ಮುಂದಿನ ಭವಿಷ್ಯದ ಪೀಳಿಗೆಗೆ ಇದನ್ನು ರೂಢಿಸ್ಕೊಂಡು ಹೋಗೋ ಥರ ಮಾಡಬಹುದು ಅನ್ನುವಂತಹ ಒಂದು ಸಣ್ಣ ಬದಲಾವಣೆಯನ್ನು ನಾವು ಮಾಡೋದ್ರಿಂದ ನೀರನ್ನು, ವಿದ್ಯುತ್ತನ್ನು ನಮ್ಮ ಭವಿಷ್ಯಕ್ಕೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ನೀಡಬಹುದು.

ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಜಲ ಹಾಗೆ ವಿದ್ಯುತ್ ಸಂರಕ್ಷಣೆ ಕುರಿತಾಗಿ. ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಬಹಳಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶಗಳನ್ನ ರವಾನಿಸಿದ್ದಾರೆ. ಅವರು ಸಹ ಹೇಗೆಲ್ಲ ನೀರನ್ನ ವಿದ್ಯುತ್ತನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ವಿಚಾರವನ್ನ ಹೇಳಲೇಬೇಕು. ನಾವು ಇಷ್ಟೇ ಬುದ್ಧಿ ಮಾತುಗಳನ್ನ ತಿಳುವಳಿಕೆಗಳನ್ನ ಕಾರ್ಯಕ್ರಮಗಳನ್ನ ರೂಪಿಸಿ ಹೇಳಿದ್ರು ಸಹ ಪ್ರತಿಯೊಬ್ಬನಿಗೂ ಸಾರ್ವಜನಿಕನಿಗೆ ತಂದು ನೈತಿಕ ಮೌಲ್ಯ ಅನ್ನೋದಿರಬೇಕು. ತನಗೆ ತಾನು ಅನ್ನಿಸ್ಬೇಕು, ನಾನು ಬದಲಾಗಬೇಕು ಅನ್ನುವಂತಹ ಮಾದರಿ ಜೀವನವನ್ನು ನಡೆಸಬೇಕು ಅನ್ನುವಂತಹ ವಿಚಾರ ಅವನ ಮನಸ್ಸಿಗೆ ಬಂದಾಗ ಮಾತ್ರ ಬದಲಾವಣೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಾರ್ವಜನಿಕರು ನೀರಿನ ಮಿತವ್ಯಯ ಅಭ್ಯಾಸಗಳನ್ನು ಸ್ವಯಂ ಪ್ರೇರಿತವಾಗಿ ರೂಢಿಸ್ಕೊಳ್ಬೇಕು. ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ, ಈ ಭೂಮಿಗೆ ಒಳ್ಳೆದಾಗುತ್ತೆ ಅನ್ನುವಂತಹ ಆಶಾಭಾವನೆಯನ್ನು ಅವನಿಟ್ಕೊಳ್ಬೇಕು. ಆಗ ಮಾತ್ರ ಎಲ್ಲವನ್ನ ನಾವು ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಸಮೃದ್ಧಿಯಾದಂತಹ ಭವಿಷ್ಯದ ಪೀಳಿಗೆಗೆ ಆ ಸಮೃದ್ಧಿವಾದಂತಹ ಭೂಮಿಯನ್ನ ಕೊಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗಾಗಿ ಇರುವಂತಹ 2% ಶುದ್ಧವಾದ ನೀರನ್ನ ಸರಿಯಾಗಿ ಬಳಸೋಣ, ಮಿತವಾಗಿ ಬಳಸೋಣ. ಸರಿಯಾಗಿ ಅನ್ನೋದಕ್ಕಿಂತ ಮಿತವಾಗಿ ಬಳಸೋಣ. ಹಾಗೆ ಈ ನೀರಿನಿಂದ ತಯಾರಾಗ್ತಾ ಇರುವಂತಹ ವಿದ್ಯುತ್ತನ್ನ ಸಹ ಮಿತವಾಗಿ ಬಳಕೆ ಮಾಡ್ತಾ ಭವಿಷ್ಯಕ್ಕೆ ನೀಡೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನ ಗೀತೆಯನ್ನ ಮುಂದುವರಿಸೋದ್ರ ಮುಖಾಂತರ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪಾ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 102.9 FM.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಹೋರಾಟ ಹಾಗೂ ದನಿ ಎತ್ತುವುದನ್ನು ಪ್ರತಿಪಾದಿಸಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ

0: ಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮ ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಲವರ್ಧನೆಯ ಪರವಾಗಿದೆ. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಆಸ್ತಿ ರಕ್ಷಣೆಗಳ ದಾಖಲೆಗೆ ಖಾತೆ, ಪೋಡಿ, ಭೂಮಿ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಅಂತರ್ಜಲ ದಿನೇ ದಿನೇ ಬತ್ತುತ್ತಿದ್ದು ಎತ್ತಿನ ಹೊಳೆ ಯೋಜನೆಯಿಂದ ನೀರು ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ಕೆರೆಗಳ ಅಂತರ್ಜಲ ಹೆಚ್ಚಿಸಿ ರೈತರ ಬದುಕನ್ನು ಹಸನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಭೂಮಿ ನೀಡಿದ ರೈತರಿಗೆ ಗೌರವ ನೀಡಲು ಸ್ಮರಣೀಯ ಗೋಡೆ ನಿರ್ಮಾಣ ಮಾಡಿ ಜಮೀನು ನೀಡಿದವರ ಹೆಸರನ್ನು ಹಾಕಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದರು.
1: ಇವತ್ತು ಎತ್ತಿನೊಳೆಯಿಂದ ಕರಾವಳಿಯಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕುಡಿಯುವ ನೀರನ್ನು ಕೊಡಬೇಕು. ಈ ರಾಜ್ಯದಲ್ಲಿರುವ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನು ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಉತ್ತಮವಾದಂತಹ ನೀರನ್ನ ಕೊಡಲಿಕ್ಕೆ ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿಪ್ಪಗೊಂಡಹಳ್ಳಿ ಕೆರೆ, ಆನೇಕಲ್ ಸುತ್ತಮುತ್ತ ಇರುವಂತಹ ಏನು ನಮ್ಮ ಕೆರೆಗಳು ಈ ಬೆಂಗಳೂರು ಸುತ್ತಮುತ್ತ ಇದೆ, ಅಂತರ್ಜಲವನ್ನು ಹೆಚ್ಚುವಂತಹ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟಿದ್ದೆ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದು ಚಿತ್ರದುರ್ಗದಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಹಾಗೂ ಎನ್ಡಿಆರ್ಎಫ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯದೆ ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು ಹಾಗೂ ಪರಿಸ್ಥಿತಿಯನ್ನು ಸಮನ್ವಯದಿಂದ ಎದುರಿಸಬೇಕು ಎಂದು ಸೂಚನೆ ನೀಡಿರುವುದಾಗಿ ಉಪಮುಖ್ಯಮಂತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಜನರ ಕುಡಿಯುವ ನೀರು, ಕೃಷಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದರು. 567 ಹೆಕ್ಟೇರ್ ಕೃಷಿಗೆ ಸಹಾಯವಾಗಲಿದ್ದು ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು. ಯೋಜನೆಯ ಕಾಮಗಾರಿಗಳು ಹಂತ ಹಂತವಾಗಿ ನಡೆಯುತ್ತಿದೆ. ಕೆರೆ ತುಂಬಿಸುವ ಯೋಜನೆ 3ನೇ ಹಂತ ಪ್ರಾರಂಭವಾಗಿದ್ದು 4ನೇ ಹಂತದ ಕೆರೆ ತುಂಬಿಸುವ ಯೋಜನೆ ಆರಂಭಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದ ಭದ್ರತೆ ಮತ್ತು ರಾಜ್ಯದ ಸಂಪನ್ಮೂಲಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪ್ರೇರಣೆಯನ್ನು ಅಧಿಕಾರಿಗಳು ಈ ಪ್ರಕ್ರಿಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಯಮಬಾಹಿರವಾಗಿ ಮಸೀದಿ, ಮದುವೆ ಮಂಟಪ ಮತ್ತು ರಸ್ತೆಗಳಲ್ಲಿ ದಾಖಲಾತಿ ಅರ್ಜಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತಪಟ್ಟಿಗೆ ಸೇರ್ಪಡೆಯಾಗಿ ದೇಶದ ಸಂಪನ್ಮೂಲ ದುರುಪಯೋಗಪಡಿಸಿಕೊಳ್ಳುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪದಾಧಿಕಾರಿ

ಅಧಿಕಾರಿಗಳ ಸಭೆ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎನ್ನಲಾದ ಅಧಿಕಾರ ದುರ್ಬಳಕೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದೇ ವೇಳೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ, ಪಿ ರಾಜೀವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಕಾರ್ಯಸ್ಥಳಗಳಲ್ಲಿನ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾರ್ಮಿಕರ ಅಪಘಾತಗಳ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಎಂದು ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ದೇಶದಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯಕರ ಕಾರ್ಯಸ್ಥಳಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವ ಮಾರಣಾಂತಿಕ ಮತ್ತು ಇತರ ಗಾಯಗಳ ಪ್ರಮಾಣ 2016ರಲ್ಲಿ ಪ್ರತಿ 1 ಲಕ್ಷ ಕಾರ್ಮಿಕರಿಗೆ ಶೇಕಡ 37.73ರಷ್ಟಿತ್ತು. ಇದು 2023ರ ವೇಳೆಗೆ 21.42% ಇಳಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 15 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪೊನ್ನಂಪೇಟೆಯಲ್ಲಿ 11, ಕಮ್ಮರಡಿ, ಶೃಂಗೇರಿ, ತಾಳಗುಪ್ಪ, ಖಾನಾಪುರದಲ್ಲಿ ತಲಾ 9, ಲೋಂಡಾದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 6 ದಿನಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ. ಇಂದಿನಿಂದ ಇದೇ 9ರವರೆಗೆ ಕರಾವಳಿಯಲ್ಲಿ ಗಾಳಿ 40-60 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯುವ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿದ್ದು ಸದ್ಯ ಜಲಾಶಯಕ್ಕೆ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ಬೆಳಗಾವಿಯಿಂದ ಬಾಗಲಕೋಟೆಯವರೆಗೆ ನದಿಯ ಹರಿವು ಉತ್ತಮವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇಂದು ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸುವ ಮೂಲಕ ಸುಮಾರು 2 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿಯೂ ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.

0: ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಭಗವದ್ಗೀತೆ, ವಿವೇಕಾನಂದ ಹೀಗೆಲ್ಲ ಅಂದುಕೊಂಡಾಗ ಮತ್ತು ಜೊತೆಗೆ ಚಲನಚಿತ್ರಗಳು ಅಂತ ಜೋಡಿಸಿದರೆ ಮನಸ್ಸಲ್ಲಿ ಮೂಡುವ ಚಿತ್ರ ಜೀವಿ ಅಯ್ಯರ್ ಅವರದು. ನಿರ್ದೇಶಕರು, ನಟರು, ಸಾಹಿತ್ಯ ಸಂಭಾಷಣೆ ಬರೆದ ಮಹನೀಯರು. ಜೀವಿ ಅಯ್ಯರ್ ಅವರ ಮನದಾಳದ ಮಾತುಗಳು ಇವು.
4: ಬದಲಾವಣೆಗಳು ನಾವು ಎಣಿಸಿದ ಹಾಗೆ ಯಾವಾಗಲೂ ಆಗೋದಿಲ್ಲ. ಆಗುತ್ತೆ ಅಂತ ತಿಳ್ಕೊಂಡಿದ್ದರೆ ಅದು ತಪ್ಪು. ಒಂದು, ನೀವು ಯಾವುದು ಬದಲಾವಣೆ ಅಂತ ಹೇಳ್ತೀರೋ, ಯಾವುದೋ ಒಂದು ಕಡೆ ನೈತಿಕ ಪತನವಾಗ್ತಾ ಇದೆ, ಯಾವುದೋ ಒಂದು ಕಡೆ ನಾವು ನೀತಿಗೆಟ್ಟು ಹೋಗ್ತಾ ಇದ್ದೇವೆ, ಎಲ್ಲೋ ಒಂದು ಕಡೆ ಚಿತ್ರಗಳು ಜಾರ್ತಾ ಇದೆ, ಇವುಗಳೆಲ್ಲನೂ ಒಂದು ಸ್ಲೋಗನ್ಗಳು ಅಷ್ಟೇ.

0: ಇದು ಯಾವುದನ್ನು ನಾನು ಒಪ್ಪೋದಕ್ಕೆ ತಯಾರಿಲ್ಲ. ಇದು ನಾವು ಆವತ್ತಿನ ದಿವಸ ಯಾಕೆ ತೆಗಿತಾ ಇದ್ವು, ಆವತ್ತೆಲ್ಲ ಮಡಿವಂತಿಕೆ ಇತ್ತು, ಆವತ್ತಿನ ದಿವಸ ಒಂದು ತರಹ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಮೇಲೆ ಹೋಗ್ತಾ ಇದ್ವಿ, ಒಂದು ಸಾಮಾಜಿಕ ಮೌಲ್ಯಗಳನ್ನು ಎತ್ತಿ ಇಡೋದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇದ್ವಿ. ಇವತ್ತು ಅದು ಇಲ್ಲ ಅಂತ ನಿಮ್ಮ ಒಂದು ಅಥವಾ ನಿಮ್ಮ ಅಥವಾ ಆಧುನಿಕರ ಪ್ರೇಕ್ಷಕರ ಇನ್ನು ಸಾಮಾಜಿಕರ ಒಂದು ಏನಾದರೂ ಒಂದು ಆಕ್ಷೇಪಣೆ ಇದ್ದರೆ ನಾವು ಚೆನ್ನಾಗಿ ಯೋಚನೆ ಮಾಡಬೇಕು. ನಮ್ಮ ರಾಜಕೀಯ ಎಷ್ಟು ಕಲುಷಿತವಾಗಿದೆ, ನಾವು ಬದುಕ್ತಾ ಇರೋ ವಾತಾವರಣ ಎಷ್ಟು ಕಲುಷಿತವಾಗಿದೆ, ಈ ಕಲುಷಿತವಾಗಿರೋದನ್ನು ಇದು ಆಗಿದೆ ಅಂತ ಬಟ್ಟು ಮಾಡಿ ತೋರಿಸೋದಕ್ಕೆ ಇರೋ ಮಾಧ್ಯಮ ಹೆಚ್ಚು ಅದನ್ನು ಬಳಸ್ಕೊಳ್ತಾ ಇದೆ. ಇವತ್ತಿನ ದಿವಸದ ಚಿತ್ರಗಳಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಪೊಲೀಸ್ ಪುಡಾರಿ ಅಥವಾ ಇನ್ನೊಬ್ಬ ಯಾವನೋ ಒಬ್ಬ ಮಾಡಿರೋ ಅಂಥ ತಪ್ಪುಗಳನ್ನು ಆ ಕಣ್ಣಿಗೆ ಬೀಳೋ ಹಾಗೆ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದರ ಜೊತೆಯಲ್ಲಿ ದುರಂತವನ್ನು ಹೆಚ್ಚಿಗೆ ತೋರಿಸ್ತಾರೆ ಅಂತ ಹೇಳಬಹುದು. ಅದರ ಜೊತೆಯಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ನೈತಿಕ ಮಟ್ಟ ಬಿದ್ದಿರೋದು, ನಿಜವಾಗ್ಲೂ ಬಿದ್ದಿರೋದು ಅಂದರೆ ಹೆಣ್ಣನ್ನು ಕೀಳಾಗಿ ಕಾಣೋ ಅಂಥ ಕೆಲವು ಚಿತ್ರಗಳು ಬರ್ತಾ ಇದ್ದರೆ ಅದು ನಿಜವಾದ ನೈತಿಕ ಮಟ್ಟದಲ್ಲಿ ಕೆಳಗೆ ಬಿದ್ದಿರುವಂಥವು. ಅಂಥದ್ದು ಎಲ್ಲೋ ಒಂದು ಕೆಲವು ಬಂದಿರಬಹುದು, ಹಿಂದೆ ಬರದೇ ಇದ್ದಿರಬಹುದು. ಅದು ಒಂದೇ ವ್ಯತ್ಯಾಸವೇ ಹೊರತು ನಾವು ಸುತ್ತುತ್ತಾ ಇರೋ ಪ್ರಪಂಚದ ಜೊತೆಯಲ್ಲಿ ಚಿತ್ರ ಪ್ರಪಂಚವೂ ಸುತ್ತುತ್ತಾ ಇದೆ. ಅದು ಬೆಳೆದಿದೆಯೇ ಹೊರತು ಅದು ಏನು ಬಿದ್ದು ಹೋಗಿಲ್ಲ. ಬೆಳೆದಿರೋದು ಟೆಕ್ನಿಕಲ್ ಆಗಿ ಬೆಳೆದಿದೆ, ವಿಷಯದಿಂದ ಮೌಲ್ಯಮಾಪನಗಳಿಂದ ಬೆಳೆಯದೆ ಹೋಗ್ತಾ ಇದೆ. ಈ ಬೆಳೆಯೋದಕ್ಕೆ ಏನು ಮಾಡಬೇಕು? ಮೌಲ್ಯಮಾಪನಗಳನ್ನು ಇವತ್ತೊಂದು ದಿವಸ ನಾನೇನಾದರೂ ಯಾವುದಾದ್ರೂ ಒಂದು ಪೌರಾಣಿಕವಾಗಿ ಯಾವುದಾದ್ರೂ ಒಂದು ಉದಾಹರಣೆ ಕೊಡೋಕೆ ಬಂದರೆ ಸರಿ ತೆಗೆದು ಬಿಟ್ಟಾ ಕಣೋ ಅವನ ಕಂತೆ ಪುರಾಣ, ಅದನ್ನು ಯಾಕೆ ಕೇಳಬೇಕು, ನಡೆಯೋ ಹೋಗೋಣ ಅಂತ ಕೇಳೋ ಪರಿಸ್ಥಿತಿ. ಯಾಕೆ ಅಂತ ಕೇಳಿದ್ರೆ ಪೌರಾಣಿಕ ಅಂತ ಕೇಳಿದ ತಕ್ಷಣ ಕಂತೆ ಪುರಾಣ ಅಂತ ಅನಿಸುತ್ತೆ. ಸಾಮಾಜಿಕವಾದ ಮೌಲ್ಯ ಅಂತ ಕೇಳಬೇಕು ಅಂತ ಕೇಳಿದಾಗ ಕರೆಂಟ್ ಬರ್ನಿಂಗ್ ಪ್ರಾಬ್ಲಮ್ಸನ್ನು ಹೇಳಿದ್ರೇ ಅದು ಕರೆಂಟ್ ಅಂತ ಅನಿಸುತ್ತೆ. ಈ ಒಂದು ತಾಕಲಾಟ ನಮ್ಮ ನೋಡೋ ಅಂಥ ಯಂಗ್ಸ್ಟರ್ಸ್ನಲ್ಲಿ ಕೂಡ ಇನ್ನೂ ಅದೇನು ಪರಿಪಕ್ವವಾದ ರೀತಿಯಲ್ಲಿ ಏನೂ ಕಾಣ್ತಾ ಇಲ್ಲ. ಅವರಿಗೆ ಒಂದು ದೃಷ್ಟಿ ಪರಿಪಕ್ವವಾಗಿದ್ದರೆ ಯಾವುದು ಪ್ರಾಚೀನವೋ, ಯಾವುದು ಅರ್ವಾಚೀನವೋ, ಯಾವುದು ಯಾವತ್ತಿಗೂ ನಿಲ್ಲೋ ಅಂಥದ್ದೋ, ಯಾವಾಗಲೂ ಯಾವುದಾದ್ರೂ ಒಂದು ಕಲೆ ಅಂತ ಕೇಳಿದ್ರೆ ಅದರ ಮೌಲ್ಯ ಯಾವತ್ತಿಗೂ ನಿಲ್ಲೋ ಅಂಥದ್ದಾಗಿರಬೇಕು. ಹಿಂದೆ ಮುಂದೆ ನಾಳೆ ಇನ್ನೂ ಒಂದು 1000 ವರ್ಷಕ್ಕೂ ಆ ಮೌಲ್ಯ ನಿಲ್ಲೋ ಅಂಥ ಮೌಲ್ಯಗಳಿದ್ದರೆ ಮಾತ್ರವೇ ಅದು ಕಲೆಗೆ ಬಹಳ ಮೀಸಲಾಗಬೇಕಾದದ್ದು. ಅದು ನಮ್ಮಲ್ಲಿ ಇವಾಗ ಬಹಳ ಕಮ್ಮಿಯಾಗಿದೆ, ಅದು ಇನ್ನು ಹೆಚ್ಚು ಬೆಳಿಬೇಕು ಅಂತ ನನಗನ್ಸಿದೆ.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ನಟ, ನಿರ್ದೇಶಕ, ಸಂಭಾಷಣಕಾರ ಜಿವಿ ಅಯ್ಯರ್ ಅವರದು 1996 ನಡೆಸಿದ ಸಂದರ್ಶನ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ ಸರಿಯಾಗಿ 7:00.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಅಸ್ಸಾಂನ ಗುವಾಹಟಿಯಲ್ಲಿ ನಾಳೆಯಿಂದ ಆರಂಭವಾಗಲಿದೆ. ಭಾರತ ಈ ಸಭೆಯ ಆತಿಥ್ಯ ವಹಿಸಲಿದೆ. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಸಮಾಜದ ಸ್ವಾಸ್ಥ್ಯ ಕಾಪಾಡಲು ನಮ್ಮ ಪರಂಪರೆ, ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಮರಳಿ ಅಳವಡಿಸಿಕೊಳ್ಳಬೇಕಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ

ಸ್ವಾಮಿ ಒತ್ತಿ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ಬೋರೆಕಲ್ಲಹಳ್ಳಿ ಗ್ರಾಮದಲ್ಲಿ ಬಸವ ಭವನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಮಾತನಾಡಿದ ಅವರು, ಎಲ್ಲರೂ ಸಂತೋಷದಿಂದ ಕೂಡಿ ಬಾಳುತ್ತಿದ್ದ ಜೀವನ ಮತ್ತೆ ಸಿಗುವಂತಾಗಬೇಕು ಎಂದು ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ನಾಳೆ ಪ್ರಕೃತಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಚಿವ ಭೈರತಿ ಸುರೇಶ್ ಸಭೆ ನಡೆಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕಚೇರಿ ಪ್ರಕಟಣೆ ತಿಳಿಸಿದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2025-26 ಶೈಕ್ಷಣಿಕ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆಗೈದ 1,500 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಬಳಿಕ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಪ್ರತಿಭಾವಂತ ಮಕ್ಕಳು ಐಎಎಸ್, ಐಪಿಎಸ್, ಕೆಎಎಸ್ ಸೇರಿದಂತೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ದಾವಣಗೆರೆ ಜಿಲ್ಲೆಯಾದ್ಯಂತ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಗೆದರಿವೆ. ಮಳೆರಾಯ ಇಳೆಗೆ ತಂಪೆರೆದಿದ್ದು ರೈತರು ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

7:15 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಅತಿ ಹೆಚ್ಚು ಮಳೆ ಬೀಳೋ ಅಂತ ಪ್ರದೇಶ ಯಾವುದು ಅಂತ ಕೇಳಿದಾಗ ತುಂಬಾ ಜನ ಹೇಳ್ತಾರೆ, ನಾವು ಕೂಡ ತುಂಬಾ ಸರಿ ಹೇಳಿದೀವಿ, ಚಿರಾಪುಂಜಿ ಅಂತ. ಹೌದಲ್ವಾ? ಆದ್ರೆ ಇತ್ತೀಚೆಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ ಚಿರಾಪುಂಜಿಗೆ ಆ ಹೆಗ್ಗಳಿಕೆ ಇಲ್ವಂತೆ, ಬದಲಾಗಿ ಅದು ಮೇಘಾಲಯ ರಾಜ್ಯದ ಪೂರ್ವ ಖಾಸಿ ಬೆಟ್ಟಗಳ ಮಧ್ಯ ನೆಲೆಯಾಗಿರುವಂತಹ ಮಾವ್ಸೀನ್ ರಾಮ್ ಅನ್ನುವಂಥ ಗ್ರಾಮಕ್ಕೆ ಸೇರ್ಕೊಂಡಿದೆ. ಒಂದು ಕಾಲದಲ್ಲಿ ಅತಿ ಹೆಚ್ಚು ಮಳೆಯಾಗೋ ಸ್ಥಳ ಅಂತ ಪ್ರಸಿದ್ಧಿಯಾಗಿದ್ದಂಥ ಚಿರಾಪುಂಜಿ ಈಗ ತನ್ನ ನೆರೆ ಗ್ರಾಮಕ್ಕೆ ಆ ಸ್ಥಾನವನ್ನು ಬಿಟ್ಟುಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಪ ಅಂತರದ ಮುನ್ನಡೆ ಜೊತೆಗೆ, ಅಂದರೆ ಸ್ವಲ್ಪ ರನ್ಸನ್ನು ಹೆಚ್ಚಾಗಿ ಹೊಡೆಯೋದ್ರ ಮುಖಾಂತರ ಸದ್ಯಕ್ಕೆ ಮಾವ್ಸೀನ್ ರಾಮ್ ವಿಶ್ವದ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಚಿರಾಪುಂಜಿಯಿಂದ ಸರಿಸುಮಾರು 16 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಗ್ರಾಮದಲ್ಲಿ ವಾರ್ಷಿಕ ಸರಾಸರಿ ಸುಮಾರು 11,871 ಮಿಲಿಮೀಟರ್ ಮಳೆಯಾಗುತ್ತಂತೆ. ವಿಶೇಷವಾಗಿ ಇದೇ ಈ ಜುಲೈ ತಿಂಗಳಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ ಅಂತ ಹೇಳಲಾಗಿದೆ.

92.9 ಎಫ್ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಗಾನ ಪಚಾನ. ಮಳೆ ಇಲ್ಲ ಮಳೆ ಇಲ್ಲ ಅಂತ ಹೇಳ್ತಾ ಇದ್ರು, ಹಾಗೋ ಹೀಗೋ ಮಳೆ ಶುರುವಾಗ್ಬಿಟ್ಟಿದೆ. ಈ ಮಳೆಗಾಲದಲ್ಲಿ ಜೋರಾಗಿ ಸಿಡಿಲು ಗುಡುಗು ಮಿಂಚು ಬಾರಿಸಿದ್ರೆ ನಮ್ಮ ಭಾರತದ ಗ್ರಾಮೀಣ ಪ್ರದೇಶಗಳ ಜನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅರ್ಜುನ ಫಲ್ಗುಣ ಧನಂಜಯ ನರ ವಿಜಯ ಭೀಭತ್ಸು ಅಂತ ಪಾಂಡವನಾದಂಥ ಈ ಅರ್ಜುನನ 10 ಹೆಸರುಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ನಮ್ಮಜ್ಜಿ ಕೂಡ ಹೇಳ್ತಾ ಇದ್ರು ಹೀಗೇನೆ, ಇದು ಯಾಕೆ ಹೀಗೆ ಅಂತ ಹೇಳಿದ್ರೆ, ಇದೊಂದು ಜಾನಪದ ನಂಬಿಕೆ. ಈ ಪದಗುಚ್ಛವನ್ನು ಪಠಣೆ ಮಾಡೋದ್ರಿಂದ ಗುಡುಗು ಸಹಿತ ಮಳೆ ಸಮಯದಲ್ಲಿ ಹೆದರ್ಕೊಂಡಂತಹ ಮಕ್ಕಳು, ಹಾಗೆ ಬೇರೆಯವರನ್ನ ದನ ಕರುಗಳು ಇರ್ತಿತ್ತು, ಅದೆಲ್ಲವನ್ನ ಶಾಂತಗೊಳಿಸೋದಕ್ಕೆ ಸಹಾಯ ಮಾಡ್ತಾ ಇತ್ತಂತೆ ಈ ಒಂದು ಮಾತು. ಕಾರಣ ಅರ್ಜುನ ಅಂತ ಹೇಳಿದ್ರೆ ಧೈರ್ಯ, ಅವನು ಮಳೆ ತರಿಸೋ ಅಂತ ದೇವರಾದ ಇಂದ್ರನ ಮಗ ಕೂಡ ಹೌದು. ಮಹಾಭಾರತದ ಆ ವಿರಾಟ ಪರ್ವದಲ್ಲಿ ಕೌರವ ಸೇನೆಯನ್ನ ಕಂಡು ಹೆದರಿ ನಡಕ್ತಾ ಇದ್ದಂತಹ ಉತ್ತರ ಕುಮಾರನನ್ನ ಶಾಂತಗೊಳಿಸೋದಕ್ಕೆ ಅರ್ಜುನ ಇದೇ ಮಂತ್ರವನ್ನ ಉಪದೇಶ ಮಾಡಿದ್ನಂತೆ. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ, ಮತ್ತೊಂದ್ಸರಿ ಹೇಳ್ತೀನಿ, ಅರ್ಜುನ ಫಲ್ಗುಣ ಧನಂಜಯ ನರ ವಿಜಯ ಭೀಭತ್ಸು ಅಂತ. ಇನ್ನು ಸ್ವಲ್ಪ ಮುಂದೆ ಇದೆ, ಬಟ್ ನನಗದ್ದು ಮರ್ತು ಹೋಗಿದೆ.

ಒಬ್ಬ ಜೈನ ಶಿಷ್ಯ ತನ್ನ ಗುರುಗಳ ಕೋಣೆಯನ್ನ ಸ್ವಚ್ಛ ಮಾಡ್ತಾ ಇದ್ನಂತೆ. ಅಕಸ್ಮಾತ್ ಆಗಿ ಗೋಡೆ ಮೇರಿದ್ದಂತ ಹಳೆ ಕನ್ನಡಿ ಕೆಳಗಡೆ ಬಿದ್ದು ಚೂರಾಗ್ಬಿಡ್ತು. ಭಯಗೊಂಡಂತ ಶಿಷ್ಯ ಯೋಚನೆ ಮಾಡ್ತಾ ಕೂತ್ಕೊಳ್ತಾ ಇದ್ದ. ಗುರುಗಳು ಕೋಪ ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೇ ಕೂತಿದ್ದಂತೆ. ತುಂಬಾ ಸುಮಾರು ಹೊತ್ತಾಗೋಯ್ತು, ಆ ಯೋಚನೆ ಮಾತ್ರ ಆ ಯೋಚನೆಯಿಂದ ಅವನು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಗುರುಗಳು ಬಂದ್ರು, ನೆಲದ ಮೇಲೆ ಕನ್ನಡಿ ಚೂರುಗಳು ಬಿದ್ದಿದ್ದನ್ನ ನೋಡಿದ್ರು ಏನು ಮಾತಾಡ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಶಿಷ್ಯನನ್ನ ಕರೆದು ಕೇಳ್ತಾರೆ, ಈ ಕನ್ನಡಿಯನ್ನ ಮತ್ತೆ ಮೊದಲಿನ ಹಾಗೆ ಮಾಡೋದಕ್ಕೆ ಸಾಧ್ಯನಾ ಅಂತ. ಶಿಷ್ಯ ಹೇಳ್ತಾನೆ, ಇಲ್ಲ ಗುರುಗಳೇ, ಸಾಧ್ಯ ಇಲ್ಲ ಅಂತ. ಗುರುಗಳೇನ್ ಮಾಡ್ತಾರೆ, ಹೊರಗಡೆ ಅರಳದಂತ ಹೂವನ್ನ ತೋರಿಸಿ, ಹಾಗಿದ್ರೆ ನಿನ್ನ ಸಮಯವನ್ನ ಆ ಒಡೆದ ಕನ್ನಡಿ ಬಗ್ಗೆ ಕಳಿಬೇಡ, ಅರಳಿರುವಂತ ಹೂವನ್ನ ನೋಡು ಅಂತ ಹೇಳ್ತಾರೆ. ಇದೇ ರೀತಿ ನಮ್ಮ ಜೀವನದಲ್ಲಿ ಒಂದಷ್ಟು ಸಂಬಂಧಗಳು, ಒಂದಷ್ಟು ಅವಕಾಶಗಳು, ಒಂದಷ್ಟು ಕ್ಷಣಗಳು ಒಂದು ಸಾರಿ ಒಡೆದ್ರೆ ಮೊದಲಿನ ಹಾಗೆ ಆಗೋದಿಲ್ಲ. ಆದ್ರೆ ಜೀವನ ಅಲ್ಲಿ ನಿಲ್ಲೋದಿಲ್ಲ ಅಲ್ವಾ, ಹೊಸ ಹೂಗಳು ಬರುತ್ತೆ, ಪ್ರತಿದಿನ ಅರಳ್ತಾನೇ ಇರುತ್ತೆ, ಹೊಸ ಹೊಸ ಅವಕಾಶಗಳು ಸಿಗ್ತಾನೇ ಹೋಗುತ್ತೆ. ಬುದ್ಧಿವಂತ ಆದವನು ಒಡೆದದ್ದನ್ನ ಹಿಡಿದು ಅಳೋದಕ್ಕಿಂತ ಹೆಚ್ಚಾಗಿ ಅರಳಿರೋದನ್ನ ನೋಡಿ ಕಲಿತಾನೆ, ಖುಷಿ ಪಡ್ತಾನೆ.

0: ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿ ಯೋಗರಾಜ್ ಭಟ್ ಅವರು ಬರೆದಂತಹ ಮಾನದ ಕಡಲು ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಹಾಡನ್ನ ಹಾಡಿದವರು ಸಂಜಿತ್ ಹೆಗ್ಡೆ. ಆತ್ಮೀಯರೇ, ಇನ್ನೀಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಂಬಂಗೆ ಹುರುಡೇನು ಹಠವೇನು, ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯೇ. ತಿರಿದನ್ನ ಉಂಬಂಗೆ ಹುರುಡೇನು ಹಠವೇನು, ತಿರುಪೆ ಇಡುವರು ಕುಪಿಸಿ ಬಿರುನುಡಿಯ ನುಡಿಯೇ. ದೂರದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ, ಗರುವ ವೇತಕೆ ನಿನಗೆ ಮಂಕುತಿಮ್ಮ. ದೂರದುರನೆ ನೋಡಿ ನೀನೆದುರು ನುಡಿ ನುಡಿಯುವುದೇ, ಗರುವ ವೇತಕೆ ನಿನಗೆ ಮಂಕುತಿಮ್ಮ.

ಡಿವಿಜಿ ಈ ಬದುಕನ್ನ, ಬದುಕಿನ ಕಟು ವಾಸ್ತವವನ್ನ ಒಪ್ಪಿ ಸ್ವೀಕರಿಸಿದವರು. ನಮ್ಮ ನಮ್ಮ ಮಿತಿಗಳಲ್ಲಿಯೇ ಈ ಬದುಕನ್ನ ನಾವು ಹೇಗೆ ಚಂದ ಮಾಡ್ಕೋಬಹುದು, ಹೇಗೆ ಹಸನು ಮಾಡ್ಕೋಬಹುದು ಅನ್ನೋದನ್ನ ತುಂಬ ಆಳವಾಗಿ ಯೋಚನೆ ಮಾಡಿ ಜನಸಾಮಾನ್ಯರಿಗೆ ಅರ್ಥವಾಗೋ ಹಾಗೆ ಅವರದೇ ಭಾಷೆಯಲ್ಲಿ ತಿಳಿಸಿದವರು. ಆದ್ರಿಂದನೇ ಮಂಕುತಿಮ್ಮ

ಮನ್ ಕಗ್ಗ ಎಲ್ಲರಿಗೂ ಪ್ರಿಯವಾಗಿರುವಂಥದ್ದು. ಈ ಪತ್ತಿಯಲ್ಲಿ ಡಿ ವಿ ಜಿ ಏನು ಹೇಳ್ತಾರೆ ಅಂದರೆ, ಮನುಷ್ಯ ತನ್ನ ಮಿತಿಯನ್ನು, ತನ್ನ ಸ್ಥಾನಮಾನವನ್ನು ಅರ್ಥ ಮಾಡಿಕೊಂಡು ಹಾಗೆ ನಡ್ಕೊಂಡ್ರೆ ಬದುಕು ಅಸಹನೀಯ ಆಗೋದಿಲ್ಲ, ಸಹನೀಯ ಆಗುತ್ತೆ ಅಂತ ವಿವರಿಸ್ತಾ ಇದ್ದಾರೆ. ನಮ್ಮ ಶಕ್ತಿ ಏನು ಅಂತಲೂ ಗೊತ್ತಿರಬೇಕು, ನಮ್ಮ ಮಿತಿ ಏನು ಅಂತಲೂ ಗೊತ್ತಿರಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ನಾವು, ಆಕಾಶಕ್ಕೆ ಏಣಿ ಹಾಕೋ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಅಂಬ್ಲಿ ಕುಡಿಯೋನ್ಗೆ ಮೀಸೆ ಹಿಡಿಯೋನಬ್ಬ ಅಂತ ಒಂದು ಗಾದೆ ಇದೆ. ಆ ಗಾದೆ ರೀತಿಯಲ್ಲಿ ನಮ್ಮ ಬದುಕು ನಗೆಪಾಟ್ಲಾಗಬಾರ್ದು. ತಿರುಪೆ ಬೇಡೋನ್ಗೆ ಅಹಂಕಾರ ಯಾಕ್ರಿ ಬೇಕು? ಭಿಕ್ಷೆ ನೀಡೋರೊಂದು ಮಾತಂದರೆ ತಾಳ್ಕೋಬೇಕು. ನಮ್ಮ ಸ್ಥಿತಿ ಆಗಿದೆ, ಆದರೆ ಪರಿಸ್ಥಿತಿ ಬದಲಾಗಬಹುದು, ಆಗಬಾರ್ದು ಅಂತೇನಿಲ್ಲ, ಅದಕ್ಕೆ ಕಾಯಬೇಕಷ್ಟೆ. ದುಡುಕಿ ಅಹಂಕಾರದಿಂದ ಮಾತನಾಡಿದ್ರೆ ನೀಡೋ ಭಿಕ್ಷೆನೂ ತಪ್ಪು ಹೋಗ್ಬೋದು, ನಮ್ಮ ಬದುಕು ಮತ್ತೊಂದಷ್ಟು ನರಕ ಆಗ್ಬಿಡ್ಬೋದು. ನಮ್ಮ ಸ್ಥಿತಿಯನ್ನು, ನಮ್ಮ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ನಡ್ಕೊಂಡ್ರೆ ಮುಂದೆ ಒಳ್ಳೆ ದಿವಸಗಳು ಬಂದಾವು. ಅಹಂಕಾರ ಅವನತಿಗೆ ಕಾರಣ ಆಗಬಹುದೇ ಹೊರತು ಖಂಡಿತ ಅಭಿವೃದ್ಧಿಗೆ ಕಾರಣ ಅಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ಡಿ ವಿ ಜಿ.

ಯಾತ್ರಿಕರು ನಾವು ದಿವ್ಯಕ್ಷೇತ್ರ ವೀಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ಯಾತ್ರಿಕರು ನಾವು ದಿವ್ಯಕ್ಷೇತ್ರ ವೀಲೋಕ ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು. ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿ ದೊಡೆಪಾರು ಪತ್ಯದವ ಮೆಚ್ಚುವನು ಮಂಕುತಿಮ್ಮ. ರಾತ್ರಿ ಮೂರಾಯ್ತು ಹೊರಡೆನೆ ತೆರಳಿ ದೊಡೆಪಾರು ಪತ್ಯದವ ಮೆಚ್ಚುವನು ಮಂಕುತಿಮ್ಮ.

ಈ ಬದುಕು ಅನ್ನೋದು ಒಂದು ರಂಗಭೂಮಿ. ನಾವೆಲ್ಲ ನಟರು, ನಮ್ಮ ಪಾತ್ರಗಳನ್ನು ನಾವು ಸಮರ್ಪಕವಾಗಿ ಅಭಿನಯಿಸಿ ಹೋಗಬೇಕು. ಇದು ತುಂಬ ಪ್ರಸಿದ್ಧವಾದ ಮಾತು. ಹಾಗೆಯೇ ಈ ಬದುಕಿನಲ್ಲಿ ನಾವೆಲ್ಲ ಯಾತ್ರಿಕರು. ಈ ಬದುಕು ಅನ್ನೋದು ಒಂದು ದಿವ್ಯ ಕ್ಷೇತ್ರ. ಈ ರೂಪಕದ ಮೂಲಕ ಡಿ ವಿ ಜಿ, ಯಾತ್ರೆ ಮತ್ತು ಕ್ಷೇತ್ರ, ಈ ರೂಪಕದ ಮೂಲಕ ನಾವು ಹೇಗೆ ಬದುಕಿನಲ್ಲಿ ನಡ್ಕೋಬೇಕು ಅನ್ನೋದನ್ನು ಈ ಪದ್ಯದಲ್ಲಿ ತುಂಬ ಮಾರ್ಮಿಕವಾಗಿ ವಿವರಿಸ್ತಾರೆ. ಇದೊಂದು ಯಾತ್ರೆ ಇದ್ದ ಹಾಗೆ ಬದುಕು ಅನ್ನೋದು. ನಾವಿಲ್ಲಿ ಬಂದಿದ್ದೀವಿ, ಒಂದು ಛತ್ರದಲ್ಲಿ ಇಳ್ಕೊಂಡಿದ್ದೀವಿ. ಛತ್ರ ಅನ್ನೋದು ತಾತ್ಕಾಲಿಕವಾದ ವ್ಯವಸ್ಥೆಯ ಹೊರತು ಅದು ನಮ್ಮ ಸ್ವಂತ ಮನೆ ಅಲ್ಲ. ಛತ್ರದಲ್ಲಿರುವಾಗ ಅಲ್ಲಿ ಕೆಲವು ನೀತಿ ನಿಯಮಗಳಿರುತ್ತೆ, ಅದನ್ನು ನಾವು ಅನುಸರಿಸಬೇಕು. ನಮ್ಮಿಷ್ಟದಾಗಿ ನಾವು ಇರೋಕ್ಕಾಗೋದಿಲ್ಲ. ನಾಲ್ಕಾರು ಜನ ಇರೋ ಜಾಗ, ಅಲ್ಲಿ ಹೇಗಿರಬೇಕೋ ಹಾಗಿರಬೇಕು. ಈ ಲೋಕ ಅನ್ನೋದು ಒಂದು ಛತ್ರ ಇದ್ದ ಹಾಗೆ ಅನ್ನೋದಾದರೆ, ಈ ಲೋಕದಲ್ಲೂ ಕೆಲವು ನೀತಿ ನಿಯಮ ಇದೆ, ಅದನ್ನು ಅನುಸರಿಸಿ ನಾವು ನಡೀಬೇಕು. ಹಾಗೆ ನಡೆದರೆ ಬದುಕು ಚಂದ. ಹಾಗಿಲ್ಲದೆ ಆ ನಿಯಮಗಳನ್ನು ಉಲ್ಲಂಘಿಸ್ತೀವಿ ಅಂತಂದರೆ ಬದುಕು ನರಕ, ರಂಪ ರಾದ್ಧಾಂತ ಆಗಿಬಿಡುತ್ತೆ ಬದುಕು. ನಾವು ಚೆನ್ನಾಗಿ ನಡ್ಕೊಂಡ್ರೆ ಛತ್ರದ ಪಾರುಪತ್ಯಗಾರ ನಮ್ಮನ್ನು ವಿಶ್ವಾಸದಿಂದ ನಡೆಸ್ಕೊಳ್ತಾನೆ. ಹಾಗೆಯೇ ಈ ಲೋಕದ ನೀತಿ ನಿಯಮಗಳನ್ನು ನಾವು ಸರಿಯಾಗಿ ನಡೆಸ್ಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ. ಯಾವುದೋ ಒಂದು ಹಂತದಲ್ಲಿ ಗಂಟೆ ಮೂರಾಯಿತು, ನಿನ್ನ ಅವಧಿ ಮುಗಿಯಿತು, ಹೊರಡು ಅಂತ ಛತ್ರದ ಪಾರುಪತ್ಯಗಾರ ಹೇಳಿದ್ರೆ ನಾವು ಗಂಟು ಮೂಟೆ ಕಟ್ಕೊಂಡು ಸಿದ್ಧ ಆಗಬೇಕಾಗತ್ತೆ. ಹಾಗೆಯೇ ಈ ಬದುಕಿನಲ್ಲೂ ನಮ್ಮ ಕಾಲ ಮುಗೀತು ಅಂತಂದರೆ ನಾವು ಹೊರಡಲಿಕ್ಕೆ ಸಿದ್ಧ ಆಗಬೇಕು.

0: ಇರೋವಷ್ಟು ದಿವಸ ಯಾಕೆ ನಾವು ಚಂದ ಬದುಕಬಾರ್ದು? ಒಂದಲ್ಲ ಒಂದು ದಿವಸ ಹೋಗಲೇಬೇಕು. ಇರೋವಷ್ಟು ದಿವಸ ಚೆನ್ನಾಗಿರೋಣ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನುವಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತೀನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳಿಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ

0: ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1 ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು, ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು, ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ದಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿ ಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇ ಸಾನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು. ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಬೇಕೆಂದು ಅವರು ಮನವಿ ಮಾಡಿದರು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ 1 ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು, ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ಧತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು, ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ.

ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ, ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ದ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ 1 ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಗಾನ ಭಜನ ಕಾರ್ಯಕ್ರಮದ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಪೃಥ್ವಿ ಚಿತ್ರದಿಂದ ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜನೆ ಮಣಿಕಾಂತ್ ಕದ್ರಿಯವರದ್ದು. ಹಾಡಿದ್ದಾರೆ ಕುನಾಲ್ ಗಾಂಜವಾಲಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟನಲ್ಲಿ ಪ್ರಜಾ ಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಕಂಚಿನ ಪ್ರತಿಮೆ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಚಿಕ್ಕಮಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಘಟಪ್ರಭಾ ಎಡದಂಡೆ ಕಾಲುವೆಗೆ ಇಂದು ಸುಮಾರು 2,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದ್ದು, ಇದರಿಂದ 2 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರಿಗೆ ಅನುಕೂಲವಾಗಲಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಅಣಕನೂರ ಬಳಿ ಇರುವ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯನ್ನು ಚಿಕ್ಕಬಳ್ಳಾಪುರ ನಗರಕ್ಕೆ ಸ್ಥಳಾಂತರಿಸಲು ಉದ್ದೇಶಿಸಿದ್ದು, ಇದಕ್ಕಾಗಿ ರಾಜ್ಯ ಸರ್ಕಾರ 9,50,00,000 ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಕೈಗಾ ಅಣುವಿದ್ಯುತ್ ಕೇಂದ್ರದ 11ನೇ ಸ್ಥಳ ನಿರ್ದೇಶಕರಾಗಿ ಸುಪ್ರತಾ ದಾಸ್ ನೇಮಕಗೊಂಡಿದ್ದಾರೆ. ವಾಣಿಜ್ಯ, ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು, ಇದರಲ್ಲಿ ಸತ್ಯಾಂಶವಿಲ್ಲ ಎಂದು

ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯ ಶೋಧನಾ ಘಟಕ ತಿಳಿಸಿದೆ. ಪೆಟ್ರೋಲಿಯಂ ರಫ್ತು ರಾಷ್ಟಗಳ ಸಂಘ ಒಪೆಕ್ ಈ ವರ್ಷದ ಆಗಸ್ಟ್ನಿಂದ ತೈಲ ಉತ್ಪಾದನೆಯನ್ನು ಪ್ರತಿದಿನಕ್ಕೆ 188,000 ಬ್ಯಾರೆಲ್ಗೆ ಹೆಚ್ಚಿಸಲು ಸಮ್ಮತಿಸಿದೆ. ಜಾಗತಿಕ ತೈಲ ಮಾರುಕಟ್ಟೆ ಪರಿಸ್ಥಿತಿ ಪರಾಮರ್ಶನಾ ಸಭೆಯ ನಂತರ ಈ ಒಮ್ಮತಕ್ಕೆ ಬರಲಾಗಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಮೇರೆ ಇನ್ನೀಗ ಕೇಳಿ ಕಾರ್ಯಕ್ರಮ ಬೆಳ್ಳಿ ಬದುಕು.
1: ಬಂಧುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಜನಪ್ರಿಯ ನಟಿ ಪವಿತ್ರಾ ಲೋಕೇಶ್ ಅವರು. ಪವಿತ್ರಾ ಅವರ ಪರಿಚಯ ನಿಮಗೆ ಈಗಾಗಲೇ ಆಗಿರಬಹುದು, ಆದರೂ ಕೂಡ ಇವರ ಒಂದು ಕಿರು ಪರಿಚಯ. ತಂದೆ ರಂಗಭೂಮಿ ಕಲಾವಿದ ಹಾಗೂ ಜನಪ್ರಿಯ ಹಾಸ್ಯ ನಟರಲ್ಲಿ ಒಬ್ಬರಾದಂತಹ ಮೈಸೂರು ಲೋಕೇಶ್ ಅವರು, ತಾಯಿ ಪಾರ್ವತಿ ಲೋಕೇಶ್, ಹಾಗೆ ಇವ್ರಿಗೊಬ್ಬ ತಮ್ಮ ಇದ್ದಾರೆ ಆದಿ ಲೋಕೇಶ್, ಇವರು ಕೂಡ ಚಲನಚಿತ್ರ ನಟರು. ಇವರಿಗೆ ಮುದ್ದಾದ ಎರಡು ಗಂಡು ಮಕ್ಕಳು. ಇಂತಹ ಸೌಂದರ್ಯ ಸರಸ್ವತಿಯವರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಪವಿತ್ರಾ ಅವರಿಗೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ.
1: ಹೇಗಿದ್ದೀರಾ ಪವಿತ್ರಾ?
2: ತುಂಬಾ ಚೆನ್ನಾಗಿದ್ದೀನಿ.
1: ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಖುಷಿಯಿಂದ ಇದ್ದೀರಾ. ನಾನು ಈಗಾಗಲೇ ಹೇಳ್ಬಿಟ್ರೆ ಸೌಂದರ್ಯ ಸರಸ್ವತಿ ಅಂತ. ಅಲ್ಲ, ಖಂಡಿತ ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ, ತುಂಬಾ ಜನರ ಒಂದು ಅಭಿಪ್ರಾಯ.
2: ಧನ್ಯವಾದ ಸರ್.
1: ಸೊ ನಾನು ಒಂದು ಕಿರಿ ಪರಿಚಯವನ್ನ ನಮ್ಮ ಶ್ರೋತೃಗಳಿಗೆ ಮಾಡಿಕೊಟ್ಟಿದ್ದೀನಿ, ಆದರೂ ಕೂಡ ನಿಮ್ಮ ಒಂದು ಬಾಲ್ಯದಲ್ಲಿ ನೀವು ಹೇಗೆ ಆಟ ಆಡ್ಕೊಂಡು ಬೆಳೆದ್ರಿ, ಮತ್ತೆ ಎಲ್ಲಿ ಓದಿದ್ರಿ, ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಯಾವ ರೀತಿಯ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರಿ, ಇದರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ?
2: ನಮ್ಮ ತಂದೆ ಹೆಸರಿರೋ ಹಾಗೆ ಮೈಸೂರು ಲೋಕೇಶ್, ಹಾಗಾಗಿ ನಾವು ಮೈಸೂರವರು. ನಮ್ಮ ತಂದೆಯವರು ಚಲನಚಿತ್ರ ನಟರು, ನಿಮ್ಗೆ ಗೊತ್ತು. ಹಾಗಾಗಿ ನಾನು ಹುಟ್ಟೋಕ್ ಮುಂಚೆನೆ ಅವರು ನಟರು ಆಗ್ಬಿಟ್ಟಿದ್ರು. ಮತ್ತೆ ನಾವು ಸಿನಿಮಾ ರಂಗನ ತುಂಬ ಹತ್ತಿರದಿಂದ ನೋಡಿಕೊಂಡೇ ಬೆಳೆದ್ವಿ. ನಮ್ಮ ತಾಯಿಯವರು ಶಿಕ್ಷಕಿಯಾಗಿದ್ರು, ಅವರು ಮಹಾಜನ ವಿದ್ಯಾಸಂಸ್ಥೆಯಲ್ಲಿ ತುಂಬ ವರ್ಷಗಳ ಕಾಲ ಕೆಲಸ ಮಾಡಿದ್ರು. ನಮ್ಮ ತಂದೆಯವರು ಬೆಂಗಳೂರಿಗೆ ಬಂದು ಕೆಲಸ ಮಾಡಿಕೊಂಡು ವಾಪಸ್ ಮೈಸೂರಿಗೆ ಬರ್ತಿತ್ತು. ನಾವು ಮೈಸೂರಲ್ಲೇ ಓದಿದ್ದು ಬೆಳೆದಿದ್ದೆಲ್ಲ. ನಿರ್ಮಲಾ ಕಾನ್ವೆಂಟಲ್ಲಿ ನಾನು ನನ್ನ ಹೈಸ್ಕೂಲು ಮತ್ತೆ ಪ್ರೈಮರಿ ಎಲ್ಲ ಮುಗಿಸಿದೆ. ವಿದ್ಯಾರ್ಥಿಯಾಗಿದ್ದಾಗ ನಾನೇನು ಅಂಥ ಏನೋ ಮಾಡಬೇಕು ಅಥವಾ ನಾನು ಯಾವುದರಲ್ಲೂ ಮುಂದೆ ಬರಬೇಕು ಆ ಯಾವ ಇದು ನನ್ನ ಮನಸ್ಸಲ್ಲಿ ಇರಲಿಲ್ಲ. ನಾನೊಂದು ಸಾಧಾರಣ ಒಂದು ಶಾಲಾ ವಿದ್ಯಾರ್ಥಿಯಾಗಿದ್ದೆ. ಅದರಲ್ಲಿ ಈವನ್ ಅಂಕಿಗಳು ತುಂಬ ಸಾಧಾರಣವಾಗೇ ಬರ್ತಾ ಇತ್ತು. ನಾನು ತುಂಬ ನಾಚಿಕೆ ಸ್ವಭಾವದವಳು, ಮತ್ತೆ ನನಗೆ ಯಾರಾದರೂ ಯಾರ ಹತ್ರ ಹೇಗೆ ಮಾತಾಡಬೇಕು ಏನೂ ನನಗೆ ಗೊತ್ತಿಲ್ಲ, ಅಥವಾ ನಾನು ತಿಳ್ಕೊಳ್ಳೋಕ್ಕೂ ಹೋಗ್ತಾ ಇರಲಿಲ್ಲ. ಮನೆಯೊಳಗಡೆ ನನ್ನ ರೂಮಲ್ಲಿ ಇರ್ತಾ ಇದ್ದೆ. ಆದರೆ ಆಮೇಲೆ ಯಾಕೆ ಬದಲಾವಣೆ ಆಯಿತು, ಹೇಗಾಯಿತು ಅಂತ ಗೊತ್ತಿಲ್ಲ. ಮೇ ಬಿ ನಮ್ಮ ತಂದೆಯವರು ಹೋದ್ಮೇಲೆ ಅದೊಂದು ನನಗೆ ಇದಾಗಿರ್ಬೋದು, ದೇವರ ಆಶೀರ್ವಾದನೂ ಇರಬಹುದು. ಸಡನ್ ಆಗಿ ನನ್ನಲ್ಲಿ ಒಂದು ಬದಲಾವಣೆ ಆಯಿತು, ಯಾಕಾಯ್ತು ಹೇಗಾಯ್ತು ಅಂತ ಗೊತ್ತಿಲ್ಲ, ಬಟ್ ಆಯ್ತು. ಆಮೇಲೆ ನಾನು ತುಂಬಾ ಸ್ಟೇಜ್ ಅಲ್ಲಿ ಆಕ್ಟಿವ್ ಆದೆ, ಮತ್ತೆ ಕಾಲೇಜಲ್ಲಿ ಏನೇ ಕಾರ್ಯಕ್ರಮ ಇದ್ರು, ಏನಾದ್ರೂ ಆಂಕರಿಂಗ್ ಇದ್ರೆ ನನ್ನ ಹತ್ರನೇ ಮಾಡಿಸ್ತಾ ಇದ್ರು. ಹಾಗೆ ಸಡನ್ ಆಗಿ ನನ್ನಲ್ಲಿ ಬದಲಾವಣೆ ಆಯ್ತು. ಮತ್ತೆ ಅದಾದ್ಮೇಲೆ ಇನ್ನು ನಮ್ಮ ತಾಯಿಯವರು ಬಹಳ ಸ್ಟ್ರಿಕ್ಟ್ ಆಗಿ ನಮ್ಮನ್ನ, ನನಗೂ ನನ್ನ ತಮ್ಮನ್ನ ಓದ್ಬೇಕು, ನಮಗೊಂದು ಇದೇ ಹೇಳ್ತಾರಲ್ಲ ನಿತ್ಯದಲ್ಲಿ ಬೆಳಿಗ್ಗೆ ಇಷ್ಟು ಗಂಟೆಗೆ ಹೇಳ್ಬೇಕು, ಓದ್ಬೇಕು, ಶಾಲೆಗೆ ಹೋಗ್ಬೇಕು, ಶಿಸ್ತು ಒಂದು ನಮ್ಮಲ್ಲಿ ಬೆಳೆಸಿದ್ರು. ಮತ್ತೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬಾರ್ದು, ಯಾವುದೇ ಕಾರಣಕ್ಕೂ ಇನ್ನೊಬ್ಬರು ಮೋಸ ಮಾಡಬಾರ್ದು, ಇದನ್ನ ನಮ್ಗೆ ಚಿಕ್ಕ ವಯಸ್ಸಿಂದನೂ ನಮ್ಗೆ ಅದನ್ನ ರೂಢಿ ಅಥವಾ ನಮ್ಮ ಸ್ವಭಾವವಾಗಿ ಅದನ್ನ ಮಾಡಿಸಿದ್ರು. ಇನ್ನು ನಮ್ಮ ತಂದೆಯವರು ಬಂದು ಹೋಗ್ತಾ ಇದ್ರು, ಹಾಗಾಗಿ ಅವರು ಜಸ್ಟ್ ನಮ್ಮನ್ನ ಹಿ ವಾಸ್ ಅ ಗುಡ್ ಫಾದರ್ ಅಷ್ಟೇ. ಅದ್ ಬಿಟ್ರೆ ನಮ್ಮ ಮೇಲೆ ಪ್ರಭಾವ ಜಾಸ್ತಿ ನಮ್ಮ ತಾಯಿಯವ್ರದ್ದು.
1: ನೀವು ಓದ್ತಾ ಇದ್ದಾಗ ನೋಡಿದಂಥವ್ರಿಗೆ ನೀವು ಸುಂದರವಾಗಿದ್ದೀರಾ, ಚಿತ್ರರಂಗಕ್ಕೆ ಹೇಳಿ ಮಾಡಿಸಿದಂತಹ ಒಂದು ವ್ಯಕ್ತಿತ್ವ ಇದೆ ಅಂತ ಅನಿಸಿರ್ಬೇಕು. ನಿಮ್ಮ ತಂದೆ ಚಿತ್ರರಂಗದಲ್ಲಿ ಇದ್ದಿದ್ರಿಂದ ನಿಮ್ಮ ಒಂದು ಸೌಂದರ್ಯವನ್ನು, ನಿಮ್ಮ ಬೆಳವಣಿಗೆಯನ್ನು ನೋಡಿ ನನ್ನ ಮಗಳು ಕೂಡ ಚಿತ್ರರಂಗಕ್ಕೆ ಬರಬೇಕು ಅಂತ ಏನಾದರೂ ಕನಸು ಕಂಡಿದ್ರ ಅವರು?
2: ಖಂಡಿತ ಇಲ್ಲ ಸರ್, ನಮ್ಮ ತಂದೆಯವ್ರಿಗೂ ಹಾಗಿರಲಿಲ್ಲ. ಅಥವಾ ನಾನು ಹಾಗೆ ನನ್ನ ಅಪಿಯರೆನ್ಸ್ ಅಥವಾ ನನ್ನ ವ್ಯಕ್ತಿತ್ವದಲ್ಲಿ ನನ್ನಲ್ಲಿ ಆ ಥರದೊಂದು ಇದೆ ಅಂತ ಯಾರಿಗೂ ಕಾಣಿಸಿರ್ಲಿಲ್ಲ. ನಾನು ಆ ಥರ ವ್ಯಕ್ತಿ ಆಗಿದ್ದೆ, ತುಂಬ ಶೈ ನೇಚರ್ಡ್, ನಾಚಿಕೆ ಸ್ವಭಾವದವಳು, ಯಾರ ಹತ್ರನೂ ಮಾತಾಡದೆ ಸ್ಟೇಜ್ ಮೇಲೆ ಹೋಗದೆ. ಈವನ್ ಕ್ಲಾಸಲ್ಲಿ ಏನಾದರೂ

0: ಪ್ರಶ್ನೆ ನಮ್ಮ ಟೀಚರ್ ಕೇಳಿದ್ರೆ ನನಗೆ ಗೊತ್ತಿದ್ರು ನಾನು ಉತ್ತರ ಹೇಳ್ತಾ ಇರಲಿಲ್ಲ. ಅಷ್ಟು ನಾನು ಒಂಥರ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಅಂತ ನಾನು ಹೇಳಕ್ಕಾಗಲ್ಲ, ಬಟ್
1: ಮುಗ್ಧವಾಗಿದ್ದೆ.
0: ಆದ್ರೆ ಬದಲಾವಣೆ ಹೇಳಿದ್ನಲ್ಲ ಆಮೇಲೆ ಆಯ್ತು. ನಮ್ಮ ತಂದೆಯವರಿಗೂ ಖಂಡಿತವಾಗ್ಲೂ ನಾನು ಚಿತ್ರ ನಟಿ ಆಗ್ಬೇಕು ಅಂತಾನು ಅನ್ಸಿರ್ಲಿಲ್ಲ, ಅಥವಾ ಮಾಡಬೇಕು ಅನ್ನೋ ಮನಸ್ಸು ಅವ್ರಿಗಿರ್ಲಿಲ್ಲ.
1: ಸೊ ಹೇಗೆ ಆಮೇಲೆ ಚಿತ್ರರಂಗಕ್ಕೆ ಪ್ರವೇಶ ಆಯ್ತು ನಿಮ್ದು?
0: ಅದೇ ಹೇಳಿದ್ನಲ್ಲ ಸರ್, ಅವರು ಅವ್ರು ತೀರ್ ಹೋದ್ಮೇಲೆ ನನಗೇನೋ ಒಂದು, ನಾನೇ ನನಗೇನೋ ಜವಾಬ್ದಾರಿ ಇದೆ, ನಾನು ಐ ಶುಡ್ ಬಿಕಮ್ ಸಮಥಿಂಗ್, ನಾನು ಏನೋ ಸಾಧನೆ ಮಾಡಬೇಕು ಅಂತ ನನ್ನಲ್ಲೊಂದು ಅನಿಸಿದ್ದಾಗ ಅಂಬರೀಷ್ ಅವರು ನಮ್ಮ ಮನೆಗೆ ಯಾವಾಗ್ಲೂ ಬಂದು ನಾವು ಹೇಗಿದ್ದೀವಿ, ಏನ್ ಮಾಡ್ತಾ ಇದೀವಿ ಅಂತ ವಿಚಾರಿಸ್ತಾ ಇದ್ರು.
1: ಹೃದಯವಂತರು.
0: ಹೌದು. ಹಾಗಾಗಿ ಒಂದಿನ ನಾನು ಏನೋ ಅವರು ಬಂದಾಗ, ನಮ್ಮ ತಾಯಿಯವರು ಇನ್ನೂ ಶಾಲೆಯಿಂದ ಬಂದಿರಲಿಲ್ಲ, ನಾನು ಏನೋ ಕಮೆಂಟ್ ಮಾಡಿದೆ, ಯಾಕೆ ನಿಮ್ಮ ಸಿನಿಮಾಗಳಲ್ಲಿ ಹೀರೋಯಿನ್ಗಳು ಚೆನ್ನಾಗಿಲ್ಲ ಅಂತ ಹೇಳಿದೆ. ಅದು ತಪ್ಪ ಸರಿನೋ ಏನೋ ಅವಾಗ ಅನಿಸ್ತು ಹಂಗೆ ಹೇಳಿದೆ. ಅದಕ್ಕೆ ನೀನೇ ಆ್ಯಕ್ಟ್ ಮಾಡ್ತೀಯಾ ಅಂತ ನನಗೆ ಸುಮ್ಮನೆ ರೇಗಿಸಿದ್ರು. ನೀವು ಅವಕಾಶ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳಿದೆ. ಹಂಗೆ ನನ್ನನ್ನು ಅವರು ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿದ್ರು ಚಿತ್ರರಂಗಕ್ಕೆ. ಆಗ್ಲೂ ನನಗೆ ಧ್ಯೇಯ ಅಂತಾರಲ್ಲ ಒಂದು ಏಮ್, ನಾನು ಹೀಗೆ ಮಾಡಬೇಕು, ನಾನು ಹೀಗೆ ಇರಬೇಕು ಅನ್ನೋದು ಪರಿಚಯ ಇರಲಿಲ್ಲ. ಏನೋ ಬಂದೆ, ನಾನು ಹೀರೋಯಿನ್ ಆಗ್ಬಿಡ್ತೀನಿ ಅನ್ಕೊಂಡು ಬಂದೆ. ಬಟ್ ಇಲ್ಲಿ ಬಂದ್ಮೇಲೆ ನನಗೆ ಇಲ್ಲಿ ತುಂಬ ಕಷ್ಟಗಳಿದೆ, ಇಲ್ಲಿ ನಾನು ಮಾಡಬೇಕಾಗಿರೋ ತುಂಬ ಬೇರೆ ಕೆಲಸಗಳಿದೆ ಅಂತ ಆಮೇಲೆ ನನಗೆ ಅರ್ಥ ಆಯ್ತು.
1: ಯಾವ್ದು ಚಿತ್ರ? ಅಂಬರೀಷನ?
0: ಅಂಬರೀಷ್ ಅಲ್ಲ, ಮಿಸ್ಟರ್ ಅಭಿಷೇಕ್.
1: ಮಿಸ್ಟರ್ ಅಭಿಷೇಕ್ ಆ ಚಿತ್ರದಲ್ಲಿ ನಾಯಕಿಯಾಗಿ
0: ಅಂದ್ರೆ ಅದರಲ್ಲಿ ಅಭಿಜಿತ್ ಅವರು ಇನ್ನೊಂದು ನಾಯಕ ನಟರಾಗಿದ್ರು, ಅವ್ರ ಕಾಂಬಿನೇಷನ್ ಅಲ್ಲಿ ಮಾಡಿದೆ ನಾನು.
1: ಓಕೆ. ಕನ್ನಡದಲ್ಲಿ ನೀವು 150 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದೀರಾ, ತೆಲುಗಿನಲ್ಲಿ 70 ಜಾಸ್ತಿ ಚಿತ್ರಗಳಲ್ಲಿ ಅಭಿನಯಿಸಿದ್ದೀರಾ, ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಟಿವಿ ಸೀರಿಯಲ್ಗಳಲ್ಲಿ ಒಂದು 20 ಹೆಚ್ಚು ಸೀರಿಯಲ್ಗಳಲ್ಲಿ ನೀವು ಜಾಸ್ತಿ ಮಾಡಿದ್ದೀರಾ, ಲೆಕ್ಕ ಇಲ್ಲ ಅದು. ಆದರೂ ಕೂಡ ನಮ್ಮ ಕನ್ನಡ ಚಿತ್ರರಂಗ ನಿಮ್ಮನ್ನ ನಾಯಕಿಯಾಗಿ ಪರಿಗಣಿಸದೇ ಇರೋದಕ್ಕೆ ಏನಾದ್ರು ಕಾರಣ ಇದೆಯಾ? ಯಾವ ನಾಯಕಿಗೂ ಕಮ್ಮಿ ಇಲ್ಲದ ಎಲ್ಲಾ ರೀತಿಯ ಅರ್ಹತೆಗಳನ್ನ ನೀವು ಹೊಂದಿದ್ದೀರಿ, ಯಾಕೆ ನಿಮಗೆ ನಾಯಕಿಯಾಗಿ ಈ ಕನ್ನಡ ಚಿತ್ರರಂಗ ಪರಿಗಣಿಸಿಲ್ಲ?
0: ನಾನಿದನ್ನ ಎರಡ್ ತರ ನೋಡ್ತೀನಿ ಸರ್. ಒಂದು, ಹೌದು, ಅದು ಪರಿಗಣಿಸಿಲ್ಲ ಅಂದ್ರೆ ಆಗಿನ ನಾನು ಬಂದ ಪರಿಸ್ಥಿತಿಯಲ್ಲಿ ಚಿತ್ರರಂಗದಲ್ಲಿ ಎಲ್ಲ ಹೊರಗಿನ ನಟಿಯರು, ಅಂದ್ರೆ ನಮ್ಮ ಭಾಷೆಯ ಅಲ್ಲದ ಬೇರೆ ಹೊರಗಿನ ರಾಜ್ಯದ ನಟಿಯರು ಜಾಸ್ತಿ ಬರ್ತಾ ಇದ್ರು. ಮತ್ತೆ ಅವರಿಗೆ ಆಮೇಲೆ ನಾನು ಬಂದಾಗ ಅಂಬರೀಷ್ ಅವರು, ವಿಷ್ಣುವರ್ಧನ್ ಅವರು ಇನ್ನು ನಾಯಕ ನಟರಾಗಿ ಮಾಡ್ತಾ ಇದ್ರು. ನನ್ನನ್ನು ತುಂಬಾ ಚಿಕ್ಕ ಮಗುವಿಂದ ನೋಡಿದಾಗ ನನ್ನನ್ನು ಅವ್ರ ಪಕ್ಕದಲ್ಲಿ ಹೀರೋಯಿನ್ ಆಗಿ ಹಾಕೊಳ್ಳೋ ಒಂದು ಇದು ಸಾಧ್ಯನೇ ಇರಲಿಲ್ಲ. ಮತ್ತು ಅದಾದ್ಮೇಲೆ ಇರೋ ಬೇರೆ ನಟನ, ನಾನು ತುಂಬಾನೇ ಟಾಲ್ ಆಗಿದ್ದೆ, ನನ್ನ ಪರ್ಸನಾಲಿಟಿ ಸ್ವಲ್ಪ ಜಾಸ್ತಿ ಇತ್ತು. ಸೊ ಆನ್ ಸ್ಕ್ರೀನ್ ಮೇ ಬಿ ಅದು ಜಾಸ್ತಿ ಅದು ನನ್ನ ಈಗ ನಾನು ನೋಡಿದಾಗ, ಹಿಂದೆ ತಿರುಗಿ ನೋಡಿದಾಗ ನನಗಿದು ನನಗೆ ಅನಿಸಿದ್ದು ಇದಿರ್ಬೋದು ಕಾರಣಗಳು ಅಂತ. ಎರಡನೇದು ನನಗನ್ಸುತ್ತೆ ನಾನು ಏನು ಮಾಡಿದೆ ಅದೇ ಸರಿ ನನಗೆ ಅಂತ. ಯಾಕೆಂದರೆ ಒಂದು ಹೀರೋಯಿನ್ ಅಥವಾ ಒಂದು ನಾಯಕ ನಟಿಗೆ ಕೆಲವೇ ವರ್ಷಗಳು ನಾಯಕ ನಟಿಯಾಗಿರೋಕೆ ಸಾಧ್ಯ ಆಗುತ್ತೆ.
1: ಹೌದು.
0: ಆದರೆ ನನಗೆ ನಾನು ಮಾಡಿದಂಥ ಪಾತ್ರಗಳು ಅಥವಾ ನಾನು ಮಾಡಿದಂಥ ನೆಗೆಟಿವ್ ರೋಲ್ಸ್ ಇರ್ಬೋದು, ಕನ್ನಡ ಚಿತ್ರರಂಗದಲ್ಲಿ ತುಂಬ ನೆಗೆಟಿವ್ ರೋಲ್ಸ್ ಮಾಡಿದೆ ನಾನು, ಅದೆಲ್ಲ ನನಗೆ ಪ್ಲಸ್ ಆಯಿತು. ಇನ್ನೂ ಇಲ್ಲಿವರೆಗೂ ಇನ್ನೂ ನಾನು ಬಹಳ ವರ್ಷಗಳು ಕೆಲಸ ಮಾಡ್ಬೋದು. ಆದರೆ ನಾಯಕ ನಟಿಗೆ ಕೆಲವೇ ವರ್ಷಗಳು ಮಾತ್ರ, ಅದೊಂದು ಇಮೇಜ್ ಬರುತ್ತೆ, ಮತ್ತೆ ಜನರು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇಮೇಜ್ ಮೇ ಬಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಇರಬಹುದು, ಆದರೆ ನಾನು ಪ್ಯಾರಲಲ್ ಸಿನಿಮಾ ಅಂತ ನೀವೇನು ಕರಿತೀರಾ ಅಥವಾ ಆರ್ಟ್ ಫಿಲ್ಮ್ ಅಥವಾ ಆ ಸಿನಿಮಾಗಳಲ್ಲಿ ಹೆಚ್ಚು ಮಾಡಿದೆ. ಸೊ ಹಾಗಾಗಿ ನನಗೆ ನನ್ನ ಏನಂತಾರೆ ಕೆರಿಯರ್, ನನಗೇನು ಅದ್ರ ಬಗ್ಗೆ ಅಸಮಾಧಾನ ಇಲ್ಲ. ಸೊ ನಾನು ಎರಡೂ ಥರ ನೋಡಿ ನನಗನ್ಸುತ್ತೆ ನಾನು ಏನು ಮಾಡಿದೆ ಅಥವಾ ನನಗೆ ಈ ನೇಚರ್ ಪರಿಸರ ಏನು ಕೊಡ್ತು ಅದು ನನಗೆ ಸರಿ ಇದೆ ಅಂತ ಅನ್ಸುತ್ತೆ.
1: ಓಕೆ, ಒಳ್ಳೆ ಜಸ್ಟಿಫಿಕೇಶನ್ ಇದು. ನಾನೇ ಪ್ರಶ್ನೆ ಕೇಳೋಣ ಅನ್ಕೊಂಡಿದ್ದೆ, ಉತ್ತರನೂ ನಿಮ್ಮಿಂದಲೇ ಸಿಕ್ತು. ಈಗ ಒಂದು ಹಾಡನ್ನು ಕೇಳೋಣ, ಆ ನಂತರ ಮತ್ತಷ್ಟು ಮಾತುಕತೆ.

0: ಸ್ನೇಹಿತರೆ, ವಿಶೇಷ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ. ಜನಪ್ರಿಯ ನಟಿ ಪವಿತ್ರ ಲೋಕೇಶ್ ಅವರು ನಮ್ಮೊಂದಿಗಿದ್ದಾರೆ. ಪವಿತ್ರ,
1: ಹೇಳಿ ಮೇಡಮ್.
0: ನೀವು ಮೊದಲನೇ ಸಲ ಕ್ಯಾಮ್ರಾ ಎದುರಿಸಿದ್ದು 15ನೇ ವಯಸ್ಸಿನಲ್ಲಿ ಹೇಳ್ತೀನಿ ಅಲ್ವಾ, ಅವಾಗ ಏನ್ ಅನಿಸ್ತು ನಿಮಗೆ?
1: ಅದೇ ಮೇಡಮ್, ನನಗೆ ಆವಾಗ ಆ ಸಿನಿಮಾ ಮಾಡುವಾಗ ನನಗೇನು ಅನಿಸ್ಲಿಲ್ಲ. ಯಾಕೆಂದ್ರೆ ಅದೊಂದು ಬಹಳ ಮುಗ್ಧವಾಗಿ ನಾನು ನನಗೇನು ಗೊತ್ತು ಅಥವಾ ಅವ್ರು ಏನು ಹೇಳ್ಕೊಡ್ತಾ ಇದ್ರು ಅದನ್ನು ಮಾಡ್ತಿದ್ದೆ, ಅಥವಾ ನನಗೆ ಹೀಗೆ ಆಗಬೇಕು, ನಾನು ಹೀಗೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿರಲಿಲ್ಲ. ಆಮೇಲೆ ನೋಡ್ಕೊಂಡು ಓಹ್, ನಾನು ಹೀಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅಂತ ಕಲ್ತ್ಕೊಂಡೆ. ಮತ್ತೆ ಬೇರೆ ಬೇರೆ ನಿರ್ದೇಶಕರ ಹತ್ರ ಕೆಲಸ ಮಾಡುವಾಗ ಅದು ನನಗೆ ಜಾಸ್ತಿ ಅರಿವಾಗ್ತಾ ಹೋಗ್ತು. ಅದು ಬಿಟ್ಟರೆ ಆ ಫಸ್ಟ್ ಮೊದಲನೇ ಸಿನಿಮಾದಲ್ಲಿ ನನಗೇನು ಹಂಗೆ ವಿಶೇಷವಾಗಿ ಏನಂತಾರೆ
0: ಕುತೂಹಲ
1: ಆತರ ಏನು ಅನ್ಸಲ್ಲ,
0: ಏನಿರಬಹುದು ಏನೊಂದು ಕುತೂಹಲ ಇರುತ್ತೆ ಆ ವಯಸ್ಸಿನಲ್ಲಿ ಹಾಗೆ ಇರುತ್ತೆ ಅಂತ. ಈಗ ನೀವು ಮಾತನಾಡುವಾಗ ಹೇಳಿದ್ರಿ ಪವಿತ್ರ, ಖಳನಾಯಕಿ ಪಾತ್ರ ಸಾಕಷ್ಟು ಮಾಡಿದೀನಿ ಅಂತ. ಇದನ್ ನಂಬಬಹುದೇ? ಎಷ್ಟು ಸೌಮ್ಯವಾಗಿ, ಎಷ್ಟು ಮುಗ್ಧವಾಗಿ, ಇಷ್ಟು ಸುಂದರವಾಗಿರುವಂತಾರೋ ಒಬ್ರು ಖಳನಾಯಕಿ ಪಾತ್ರ, ಅದನ್ನ ಹೇಗೆ ಒಪ್ಕೊಳ್ಳೋದು?
1: ಎಲ್ಲ ವ್ಯಕ್ತಿಗಳಲ್ಲೂ ಒಂದು ಎರಡು ವ್ಯಕ್ತಿತ್ವ ಇರುತ್ತೆ ನೋಡಿ, ಒಂದು ಸೌಮ್ಯವಾದದ್ದು, ಒಂದು ಘೋರವಾದದ್ದು, ಹಂಗೆ ನನ್ನಲ್ಲೂ ಇರಬಹುದು. ಆದ್ರೆ ಅದನ್ನ ನಾನು ಅದನ್ನು ಪಾಸಿಟಿವ್ ಆಗಿ ತಗೋತೀನಿ. ಯಾಕೆ ಅಂತ ಹೇಳಿದ್ರೆ, ಈ ಎಲ್ಲ ಪಾಸಿಟಿವ್ ಕ್ಯಾರೆಕ್ಟರ್ಸ್ನ ಜನರು ನೆನ್ಪಿಟ್ಕೊಳ್ಳಲ್ಲ, ನಾನು ಅದರಲ್ಲಿ ಒಬ್ಬಳಾಗ್ಬಿಡ್ತೀನಿ. ಆದ್ರೆ ಒಂದು ನೆಗೆಟಿವ್ ಕ್ಯಾರೆಕ್ಟರ್, ಒಂದು ಪಾಸಿಟಿವ್ ಕ್ಯಾರೆಕ್ಟರ್ನ ಹೈಲೈಟ್ ಮಾಡಕ್ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಬೇಕೇ ಬೇಕು ಸಿನಿಮಾದಲ್ಲಿ. ಸೊ ಅಂತ ಪಾತ್ರಗಳು ಮಾಡಿದಾಗ ಅದು ವೆರಿ ಚಾಲೆಂಜಿಂಗ್ ಆಗಿರುತ್ತೆ. ಅದು ಸ್ಪೆಷಲಿ ನನ್ನ ನನಗೆ ನನ್ನ ಫೇಸ್ಗೆ ಅದು

0: ತದ್ವಿರುದ್ಧವಾಗಿರುತ್ತೆ. ಅಥವಾ ನನ್ನ ಮುಖದಲ್ಲಿ ನೋಡಿದ್ರೆ ತುಂಬಾ ಸೌಮ್ಯವಾಗಿ ಆ ತರ ಕಾಣುವಾಗ ನಾನು ಆಪೋಸಿಟ್ ಆಗಿ ಮಾಡ್ತೇನೆ. ನಾನು ನಾನೇ ಉಪೇಂದ್ರ ಅವ್ರ ಸಿನಿಮಾದಲ್ಲಿ ತುಂಬಾ ವ್ಯಾಂಪೆ ನಾನು ಅದರಲ್ಲಿ. ಆಮೇಲೆ ಅಮ್ಮ ಅದರಲ್ಲೂ ಅಷ್ಟೇ, ಲಕ್ಷ್ಮಿ ಅವರಿಗೆ ನಾನು ಸೊಸೆ, ಬಟ್ ಅವರಿಗೆ ಈಕ್ವಲ್ ಆಗಿ ಎಲ್ಲದರಲ್ಲೂ ಎಲ್ಲ ಸೀನಲ್ಲೂ ಜಗಳ ಮಾಡೋದು, ಬೈದಾಡೋದು ಹೀಗೆ. ಸೊ ಹಂಗೆ ಅದೆಲ್ಲ ಡಿ ರಾಜೇಂದ್ರ ಬಾಬು ಅವ್ರು ನನ್ನ ಕೇಳಿ ಆಕ್ಟ್ ಮಾಡಿಸಿದ್ರು. ಆ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ಯಾಕೆಂದ್ರೆ ನಾನು ಹೀಗೆ ಮಾಡಬೇಕು ಅಂತ ಅವರು ತಾಕೀತು ಮಾಡಿ ನನ್ನ ಕೇಳಿ ಮಾಡಿಸಿದ್ರು. ಆಮೇಲೆ ಕೆ ವಿ ರಾಜು ಅವರು ನಿಜ ಅನ್ನೋ ಸಿನಿಮಾದಲ್ಲಿ ನನ್ನನ್ನು ಮಾಡಿಸಿದ್ರು, ಅದರಲ್ಲೂ ನಾನೇ ವಿಲನ್.
1: ಫಸ್ಟು ನಿಮಗೆ ಅದನ್ನು ಕೇಳಿದಾಗ ನಿಮ್ಗೆ ಏನನ್ನಿಸ್ತು, ಖಳನಾಯಕಿ ಪಾತ್ರ ಒಪ್ಕೊಳ್ತೀರಾ ಅಂದಾಗ?
0: ನಾನು ಇಲ್ಲಿವರೆಗೂ ಯಾವುದೇ ಪಾತ್ರ ಬಂದರೂ ನಾನು ಮಾಡಲ್ಲ ಅಂತ ಹೇಳಿಲ್ಲ. ಹಾಗಾಗಿ ನನ್ನ ದಾರಿಯಲ್ಲಿ ಯಾವುದ್ಯಾವುದು ನನಗೆ ಅವಕಾಶವಾಗಿ ಬಂತು ಅದೆಲ್ಲ ನಾನು ಒಪ್ಕೊಂಡು ಕೆಲಸ ಮಾಡಿದ್ದೀನಿ. ಆದರೆ ಯಾಕೆಂದರೆ ನಾನೊಬ್ಳು ನಟಿ, ಒಬ್ಬ ಕಲಾವಿದೆ, ಆದ್ರಿಂದ ನಾನು ಯಾವ ಥರದ ಪಾತ್ರ ಬೇಕಾದರೂ ನಾನು ಮಾಡಬೇಕು. ಹಾಗಾಗಿ ನನ್ನ ಇದರಲ್ಲಿ ಯಾವುದ್ಯಾವುದು ನನಗೆ ಅವಕಾಶವಾಗಿ ಬಂತು ಅದನ್ನೆಲ್ಲ ನಾನು ಸ್ವೀಕರಿಸಿ ಮಾಡಿದ್ದೀನಿ.
1: ಶಿವರಾಜ್ಕುಮಾರ್ ಜೊತೆ ಅಭಿನಯಕ್ಕೆ ಅವಕಾಶ,
0: ಶಿವರಾಜ್ಕುಮಾರ್ ಅವ್ರ ಜೊತೆಲಿ ನಾನು ತುಂಬಾ ಸಿನಿಮಾ ಮಾಡಿದ್ದೀನಿ. ಜನ್ಮ ಜೋಡಿ ಅಂದ್ರೆ ಅವ್ರ ಜೊತೆ ಮೊದಲನೇದು, ಅದಾದ್ಮೇಲೆ ಕುರುಬನ್ ರಾಣಿ ಮಾಡಿದೆ, ಹೊಡಿ ಮಗ ಮಾಡಿದೆ, ಮತ್ತೆ ಸತ್ಯ ಇನ್ ಲವ್ ಮಾಡಿದೆ, ಸುಮಾರು ಪಿಕ್ಚರ್ಗಳು ಮಾಡಿದೆ.
1: ಹೇಗೆ ಹೇಗಿರುತ್ತೆ ಅವ್ರ ಜೊತೆ ಅಭಿನಯಿಸೋದು?
0: ಅವರು ಒಂದು ಅತ್ಯುತ್ತಮ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಒಳ್ಳೆ ವ್ಯಕ್ತಿ.
1: ಹೌದು,
0: ಯಾವತ್ತು ಅವರೊಬ್ರು ಹೀರೋ ಅಥವಾ ನಾನು ಅವ್ರ ಮನೆಯದೇ ಪ್ರೊಡಕ್ಷನ್ ನಡೀತಾ ಇತ್ತು, ನಾನೇ ಪ್ರೊಡ್ಯೂಸರ್ ಅನ್ನೋ ಒಂದು ಅಹಂಕಾರವಾಗ್ಲಿ ಅಥವಾ ಬೇರೆ ಎಲ್ರು ಒಟ್ಟಿಗೆ ಎಲ್ಲರ ಜೊತೆ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು, ಎಲ್ಲರ ಜೊತೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಅವ್ರ ಸ್ವಭಾವನೇ ತುಂಬಾ ಸರಳ ಮತ್ತೆ ವೆರಿ ನೈಸ್ ಜೆಂಟಲ್ಮ್ಯಾನ್.
1: ಆ ನಂತರ ನಿಮಗೆ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಅವರ ಕಣ್ಣಿಗೆ ಬಿದ್ರಿ.
0: ಸೀರಿಯಲ್ ಗುಪ್ತಗಾಮಿನಿ ಅಂತ ಬರ್ತಾ ಇತ್ತು,
1: ಹೌದು,
0: ಬಹಳ ವರ್ಷ ಬಂತು. ಅದನ್ನ ಅವರೇ ಹೇಳಿದ ಪ್ರಕಾರ ಅದನ್ನ ನೋಡಿ ಅವ್ರು ನನ್ನ ಆ ಚಿತ್ರಕ್ಕೆ ಆಯ್ಕೆ ಮಾಡಿದ್ರು ಅಂತ. ನಾಯಿನೆರಡು ಸಿನಿಮಾಗೆ,
1: ನಾಯಿನೆರಡು ಎಸ್ ಎಲ್ ಭೈರಪ್ಪ ಅವ್ರದ್ದು.
0: ಹೌದು, ಹಾಗಾಗಿ ಅದಕ್ಕೆ ಅವರು ಒಂದು ಅದು ವಿಧವೆ ಪಾತ್ರ, ಹಾಗಾಗಿ ನನ್ನ ಸೂಟ್ ಆಗತ್ತೆ ಅಂತ ಸೆಲೆಕ್ಟ್ ಮಾಡಿದ್ರು.
1: ಅದರಲ್ಲಿ ನಿಮ್ಮ ಅಭಿನಯ ಅಮೋಘವಾಗಿದೆ, ಆ ಬಗ್ಗೆ ಇನ್ನಷ್ಟು ಹೇಳಿ.
0: ಕಾಸರವಳ್ಳಿ ಅವ್ರ ಜೊತೆ ಕೆಲಸ ಮಾಡೋದು ಕಷ್ಟ. ಕಷ್ಟ ಅಂದ್ರೆ ಇನ್ ದ ಸೆನ್ಸ್ ಅವ್ರ ತಲೆಯಲ್ಲಿ ಏನ್ ಓಡ್ತಾ ಇದೆ ಅನ್ನೋದನ್ನ ನಾವ್ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಹೊತ್ತಾಗುತ್ತೆ. ಅವ್ರು ಏನ ನಮ್ಮಿಂದ ಬಯಸ್ತಾ ಇದಾರೆ, ಒಬ್ಬ ನಟಿಯಿಂದ ಅಥವಾ ನಟನಿಂದ ಏನ್ ಬಯಸ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಹಿಡಿಯತ್ತೆ. ಹಾಗೆ ನನಗೆ ಒಂದು ವಾರ 15 ದಿವಸ ಟೈಮೇ ಆಯ್ತು, ಅಷ್ಟೊತ್ತಿಗೆ ಸಿನಿಮಾನೇ ಮುಗಿಯೋಕ್ ಬರ್ತಾ ಇತ್ತು. ಆದ್ರೆ ಅದೊಂದು ಚಾಲೆಂಜ್, ಅದು ನಾವೇನ್ ಮಾಡಿದ್ರು ಸಡನ್ ಆಗಿ ಒಪ್ಕೊಳ್ಳೋ ಅಂತ ಇದಿಲ್ಲ. ಅಂದ್ರೆ ಅವ್ರ ತಲೆಯಲ್ಲಿ ಬೇರೆ ಏನೋ ನಡೀತಾ ಇರತ್ತೆ, ಅವ್ರ ಮಾತು ಕಡಿಮೆ. ಸೊ ಹಂಗಾಗಿ ನಾವೇ ತುಂಬಾ ಪ್ರಶ್ನೆಗಳನ್ನ ಕೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ತುಂಬಾ ಎಲ್ಲ ಕಮರ್ಷಿಯಲ್ ಸಿನಿಮಾ ಮಾಡ್ತಾ ಇದ್ರಿಂದ ಈಗ ಸಡನ್ ಆಗಿ ನನ್ಗೊಂದು ಬೇರೆ ತರನೇ ಅನುಭವ, ಮತ್ತೆ ಬಹಳ ಪಾಠ ಕಲಿತೆ ನಾನು ಆ ಸಿನಿಮಾದಲ್ಲಿ. ಆಮೇಲೆ ಅದರಲ್ಲಿ ಎಸ್ ರಾಮಚಂದ್ರ ಅವರು ಕ್ಯಾಮ್ರಾಮ್ಯಾನ್, ಅವರು ಅಷ್ಟೇ, ಅವ್ರ ಜೊತೆನೂ ತುಂಬಾ ಸಿನಿಮಾ ಕೆಲಸ ಮಾಡಿದೆ ನಾನು, ಅವರಿಂದನೂ ತುಂಬಾ ಕಲಿತೆ ನಾನು.
1: ಈ ನಾಯಿನೆರಳು ಚಿತ್ರಕ್ಕೆ ಪ್ರಶಸ್ತಿ ಸಹ ಬಂತು,
0: ರಾಜ್ಯ ಪ್ರಶಸ್ತಿ ಬಂತು.
1: ಹೌದು,
0: ಆ ಕ್ರೆಡಿಟ್ ಖಂಡಿತವಾಗ್ಲೂ ನಾನು ಗಿರೀಶ್ ಕಾಸರವಳ್ಳಿ ಅವರಿಗೆ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನನ್ನಲ್ಲಿ ಒಂದು ನಟ ನಟಿಗೆ ಒಂದೊಂದಷ್ಟು ಒಂದು ಹಂತ ಆದ್ಮೇಲೆ ಒಂದು ಅಹಂ ಒಂದು ಅಹಂಕಾರ ಖಂಡಿತ ಬರುತ್ತೆ. ಯಾಕೆಂದ್ರೆ ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಇಷ್ಟು ವೆರೈಟಿ ಆಫ್ ರೂಲ್ಸ್. ಈಗ ನಾನು ನಿಮ್ಮ ಹತ್ರ ಹೇಳುವಾಗ ಇದು ನನ್ನ ನನ್ನ ಸಾಧನೆ ಅಂತ ಹೇಳ್ಕೊಳಕ್ ಆಗಲ್ಲ, ಆದ್ರೂ ನಾನು ಮಾಡಿರೋ ಕೆಲಸ ಅಂತ ಅದು ನಮ್ಮಲ್ಲಿ ಬಂದಿರುತ್ತೆ. ಆದ್ರೆ ಅವ್ರ ಹತ್ರ ಹೋದಾಗ ಅದನ್ನೆಲ್ಲ ಅವರು ಮೊದಲು ಮಟ್ಟ ಹಾಕ್ತಾರೆ. ಆಮೇಲೆ ನಮ್ಮಲ್ಲಿ ಏನಿದೆ, ನಾವು ಒಂದು ಬ್ಲಾಂಕ್ ಪೇಪರ್ ಆದಾಗ ಅಲ್ಲಿಂದ ಅವರು ಕೆಲಸ ಶುರು ಮಾಡ್ತಾರೆ. ಹಾಗಾಗಿ ಅದು ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಕೆಲಸ ಮಾಡೋದು.
1: ಆ ರೋಲ್ ನಿಮ್ಮನ್ನ ಕೇಳಿದಾಗ ನೀವು ಒಂದೇ ಸರಿಗೆ ಒಪ್ಕೊಂಡ್ರ? ಯಾಕೆಂದ್ರೆ ಅದು ವಿಭಿನ್ನವಾಗಿದೆ ಆ ಪಾತ್ರ.
0: ಈಗ ಗಿರೀಶ್ ಕಾಸರವಳ್ಳಿ ಅವರು ಒಂದು ಆಕ್ಟರ್ನ ಕಾಸ್ಟ್ ಮಾಡಿದಾರೆ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಏನೋ ಕಾರಣ ಇರುತ್ತೆ. ಸೊ ನನ್ನನ್ನು ಕಾಸ್ಟ್ ಮಾಡಿದಾಗ ಖಂಡಿತ ನಾನು ಅದನ್ನ ಅದು ಯಾವುದೇ ಪಾತ್ರ ಆಗಿದ್ರು ಒಪ್ಕೋತಾ ಇದ್ದೆ. ಬಟ್ ಅದು ಮೇನ್ ಇಂಪಾರ್ಟೆಂಟ್ ರೋಲ್ಗೆ ನನ್ನನ್ನು ಕಾಸ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಪಾತ್ರ, ಅದರಲ್ಲಿ ಮೂರ್ನಾಲ್ಕು ಶೇಡ್ ಇತ್ತು.
1: ಹೌದು,
0: ಹಾ, ಗಂಡ ಸತ್ತೋಗಿರೋದು, ಆಮೇಲೆ ಒಂದು ಹುಡುಗನಲ್ಲಿ ಅವಳಿಗೆ ಪ್ರೀತಿ ಹುಟ್ಟೋದು, ಅದಾದ್ಮೇಲೆ ಆ ಹುಡುಗನಿಂದ ಅವಳಿಗಾಗೋ ನೋವು, ಅದು ಆಮೇಲೆ ಮಗಳಿರ್ತಾಳೆ, ಆ ಹುಡುಗನಿಂದ ಒಂದು ಮಗು ಆಗತ್ತೆ. ಸೊ ಅದು ಒಂದು ಹೆಣ್ಣಿನ ಜೀವನದಲ್ಲಿ ಯುನೋ
1: ಅನಿರೀಕ್ಷಿತ ಘಟ್ಟಗಳು
0: ಘಟ್ಟಗಳು ಅಂಡ್ ಸಿವಿಯರ್ ಘಟ್ಟಗಳು, ಯಾವುದು ಸಾಮಾನ್ಯ
1: ಸಾಮಾನ್ಯವಾದಂತ ಅಲ್ಲ.
0: ಹಾಗಾಗಿ ಅದನ್ನ

0: ಕೌಸಿ ಮಾಡೋದು ಅಥವಾ ಅವ್ರು ಹೇಳ್ದಂಗೆ ಮಾಡೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು. ಆಗ ನನ್ನ ವಯಸ್ಸು ಒಂದು 25-26 ಇರ್ಬೋದು. ಸೊ ಕಷ್ಟನೇ ಒಂದು ಅದನ್ನ ಕನ್ಸೀವ್ ಮಾಡಿ ಆಕ್ಟ್ ಮಾಡೋದು. ಬಟ್ ಅವರು ಅದೇ ನಾನು ಕಂಪ್ಲೀಟ್ ಆಗಿ ಒಂದು ಬ್ಲ್ಯಾಂಕ್ ಪೇಪರ್ ತರ ಇದ್ದೆ, ಹಂಗಾಗಿ ಅವ್ರು ಏನೇ ಆದ್ರೆ ಅಲ್ಲಿಂದ ಕೆಲಸ ತೆಗೆದ್ರು ಅದು ಅವರಿಗೆ ಸೇರಿದ್ದು.
1: ಬಹಳ ಸಂತೋಷ ಆಯ್ತು. ಇನ್ನು ನಂತರ ಧಾರಾವಾಹಿಗಳಲ್ಲೂ ಸಹ ಬಹಳಷ್ಟು
0: ಹೌದು, ಇಂಡಸ್ಟ್ರಿಗೆ ಬಂದಾಗಿಂದಾನು ಧಾರಾವಾಹಿಗಳು ಮಾಡ್ತಾ ಇದ್ದೀನಿ. ಅಲ್ಲೂ ನನಗೆ ಒಳ್ಳೊಳ್ಳೆ ಜನರಿಂದ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಲಿಂಗ್ ದೇವ್ರು ಇರ್ಬಹುದು, ಆಮೇಲೆ ನಾಗಾಭರಣ ಅವ್ರು ತುಂಬಾ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಿದೆ. ಅವರಿಂದ ತುಂಬಾ ಕಲ್ತ್ಕೊಂಡೆ ನಾನು. ಸೀರಿಯಲ್ ಅಲ್ಲಿ ಏನಾಗುತ್ತೆ, ಒಂದೇ ಪಾತ್ರನ ತುಂಬಾ ಒಂದು ಸ್ವಲ್ಪ ವರ್ಷ ಮಾಡ್ತೀವಿ, ಆದ್ರೆ ಕೆಲಸ ಮಾಡ್ತಾ ಮಾಡ್ತಾ ನಾವು ಒಂಥರ ಪಳಗ್ತೀವಿ. ಕೆಲಸ ನಮ್ಗೆ ಅಭಿನಯನು ಬಹಳ ಈಸಿ ಆಗುತ್ತೆ, ಯಾಕಂದ್ರೆ ಅಷ್ಟು ಕೆಲಸ ಮಾಡಿರ್ತೀವಲ್ಲ. ಹಾಗಾಗಿ ಅದೊಂದು ಬೇರೆ ತರದ ಎಕ್ಸ್ಪೀರಿಯನ್ಸ್. ಈಗ ನನ್ಗೆ ಅಷ್ಟೊಂದು ಅಟ್ಮಾಸ್ಫಿಯರ್ ಅಷ್ಟು ಚೆನ್ನಾಗಿ ಕಾಣಲ್ಲ ಧಾರಾವಾಹಿಗಳಲ್ಲಿ, ಯಾಕಂದ್ರೆ ನಾನ್ ಮಾಡಿದಷ್ಟು ಧಾರಾವಾಹಿ ಈಗ್ಲೂ ನನ್ಗೆ ತುಂಬಾ ಜನರು ನಾನು ವಾಕ್ ಹೋದಾಗೆಲ್ಲ ನನ್ ಸೀರಿಯಲ್ ನೋಡಿದವ್ರೆ, ತುಂಬಾ ಜನ ಸಿನಿಮಾ ನೋಡಲ್ಲ, ಸೀರಿಯಲ್ಲೇ ನೋಡೋರು ಅವರೇ ತುಂಬಾ ನನ್ನನ್ನ ಮಾತಾಡ್ಸೋದು, ಯಾಕಂದ್ರೆ ನಾನು ಸೀರಿಯಲ್ ನೋಡಿರ್ತಾರೆ ಅವರು. ಆದ್ರೆ ಈಗಿನ ವಾತಾವರಣ ಏನಂದ್ರೆ ಎಲ್ಲ ಇನ್ನೂ ಕಮರ್ಷಿಯಲೈಸ್ ಆಗಿದೆ, ಎವ್ರಿಥಿಂಗ್ ಇಸ್ ಕಮರ್ಷಿಯಲೈಸ್ಡ್. ಆವಾಗ ನಾವು ಸಿನಿಮಾ ಮಾಡಿದಷ್ಟೇ ಎಫರ್ಟ್ ಹಾಕಿ ಒಂದು ಧಾರಾವಾಹಿನ ಮಾಡ್ತಾ ಇದ್ರು, ಈಗ ಬಹಳ ಸುಲಭವಾಗಿದೆ, ಯಾವುದಕ್ಕೂ ಯಾವುದೇ ನಿರ್ಬಂಧಗಳಿಲ್ಲ. ಆಮೇಲೆ ಒಂದು ಧಾರಾವಾಹಿಯಲ್ಲಿ ಕಾಣುವಂತ ಒಂದು ಹೊಸ ಪ್ರತಿಭೆ ಇನ್ನೊಂದು ಧಾರಾವಾಹಿಯಲ್ಲಿ ಕಾಣೋದೇ ಇಲ್ಲ. ನಾವು ಹಂಗಲ್ಲ, ನಾನು ತುಂಬಾ ಸೀರಿಯಲ್ ಮಾಡಿದೆ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು, ಹಂಗೆ. ಸೊ ಆವಾಗ ಒಂಥರ ಚೆನ್ನಾಗಿತ್ತು ವಾತಾವರಣ, ಒಳ್ಳೆ ಸಬ್ಜೆಕ್ಟ್ ಮಾಡ್ತಾ ಇದ್ರು, ಒಂದು ಶಾರ್ಟ್ನು ಒಂದು ಸಿನಿಮಾ ಶಾರ್ಟ್ ಹಂಗೇನೆ ಶಾರ್ಟ್ ಶೂಟ್ ಮಾಡ್ತಾ ಇದ್ರು.
1: ನಿಮ್ಗೆ ಯಾವುದು ಹೆಚ್ಚು ಪ್ರಿಯ ಅನ್ಸುತ್ತೆ, ಧಾರಾವಾಹಿನ ಸಿನಿಮಾನ
0: ಎರಡು? ಅದ್ರಲ್ಲಿ ಏನು ನಾವೇನು ಕಮ್ಮಿ ಆಕ್ಟಿಂಗು ಜಾಸ್ತಿ ಆಕ್ಟಿಂಗ್ ಏನ್ ಮಾಡಕ್ಕಾಗಲ್ಲ, ಒಂದೇ ತರ ಅಭಿನಯ ಮಾಡ್ಬೇಕು. ಬಟ್ ನಂಗೆ ಎರಡೂ ಇಷ್ಟ ಆಗತ್ತೆ. ಧಾರಾವಾಹಿಯಲ್ಲಿ ಒಂದೊಂದು ಇನ್ಸ್ಟೆಂಟ್ ತರ
1: ದಿನಾನು
0: ಬರ್ಬೇಕು ಶೂಟಿಂಗು, ಹಂಗೆ ಕಂಟಿನ್ಯೂಸ್ ಆಗಿರುತ್ತೆ. ಸಿನಿಮಾ ಆದ್ರೆ ಅದೊಂದು ದಾಖಲಾಗಿ ಅದು ಉಳಿಯತ್ತೆ, ಇನ್ನೊಂದು 10 ವರ್ಷ ಆದ್ಮೇಲೂ ಆ ಸಿನಿಮಾ ಬರ್ತಾ ಇರತ್ತೆ, ಅದ್ರಲ್ಲಿ ನಾವು ಇರ್ತೀವಿ. ಧಾರಾವಾಹಿ ಅಷ್ಟೇ, ಅದು ಟೈಮ್ ಲಿಮಿಟ್.
1: ತೆಲುಗು ಸಿನಿಮಾಗಳಲ್ಲೂ ಸಹ ಸಾಕಷ್ಟು.
0: ಹಾ, ತೆಲುಗು ಈಗ ಲಾಸ್ಟ್ 10 ಇಯರ್ಸ್ ಇಂದ ತೆಲುಗು ಸಿನಿಮಾಗಳಲ್ಲೇ ಮಾಡ್ತಾ ಇದ್ದೀನಿ.
1: ಏನು ಭಾಷೆ ಬರುತ್ತಾ?
0: ಬರುತ್ತೆ, ಅಂದ್ರೆ ನನಗೆ ಬರ್ತಾ ಇರಲಿಲ್ಲ, ಕಲ್ತ್ಕೊಂಡು ಈಗ
1: ವೆರಿ ಗುಡ್
0: ಡಬ್ಬಿಂಗ್ ಸಹ ನಾನೇ ಮಾಡ್ತೀನಿ.
1: ಓಹೋ,
0: ಈಗ ಅಲ್ಲೂ ಒಂದು 75-80 ಸಿನಿಮಾ ಆಗಿದೆ, ಈಗ ಅಲ್ಲೇ ಮಾಡ್ತಾ ಇದ್ದೀನಿ ಜಾಸ್ತಿ. ಕನ್ನಡನು ಮಾಡ್ತಾ ಇದ್ದೀನಿ. ಈಗ ರೀಸೆಂಟ್ ಆಗಿ ದರ್ಶನ್ ಅವ್ರದ್ದು ಕುರುಕ್ಷೇತ್ರ ಮಾಡಿದೆ, ಇನ್ನೊಂದು ಅಶೋಕ್ ಅಂತ ಒಬ್ರು ನಿರ್ದೇಶಕರು ಆ ಪಿಕ್ಚರ್ ಒಂದು ಮಾಡ್ತಾ ಇದ್ದೀನಿ. ಕಡಿಮೆ ಆದ್ರೂ ಸ್ವಲ್ಪ ಒಳ್ಳೆ ಸಿನಿಮಾಗಳು ಕನ್ನಡದಲ್ಲೂ ಮಾಡ್ತಾ ಇದ್ದೀನಿ.
1: ಹೇಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತೀರಾ ಪವಿತ್ರ, ಸಿನಿಮಾ, ತೆಲುಗು, ಧಾರಾವಾಹಿ?
0: ಧಾರಾವಾಹಿ ಯಾವುದು ಮಾಡ್ತಾ ಇಲ್ಲ ಮೇಡಮ್ ನಾನು ಈಗ, ಆದ್ರೆ ಸಿನಿಮಾ ಮಾಡ್ತಾ ಇದ್ದೀನಿ. ಒಂದು ತಿಂಗಳಲ್ಲಿ ನಾನು ಒಂದು 10-15 ದಿವಸ ಹೊರಗಡೆ ಇರ್ತೀನಿ, ಆದ್ರೆ ಅದಕ್ಕೆ ಮನೆಯಲ್ಲಿ ಎಲ್ಲರ ಸಪೋರ್ಟು ಇರುತ್ತೆ. ಇಲ್ಲಾಂದ್ರೆ ಖಂಡಿತ ಒಂದು ಹೆಣ್ಣಿಗೆ ಮಕ್ಕಳು ಆದ್ಮೇಲೆ ಮನೆ ಜವಾಬ್ದಾರಿ ಇದ್ದಾಗ ಮಾಡಕ್ ಕಷ್ಟ ಆಗುತ್ತೆ. ನಮ್ಮ ತಾಯಿಯವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು, ನನಗೆ ಮಕ್ಕಳಾದಾಗ್ಲೂ ಅವರೇ ತುಂಬಾ ನಿಂತು ನಿಭಾಯಿಸಿದ್ರು, ನಿಭಾಯಿಸ್ತಾ ಇದೀವಿ.
1: ಈಗ ಮತ್ತೊಂದು ಹಾಡು ಕೇಳೋಣ.
0: ಖಂಡಿತ.

0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತುಕತೆಯಲ್ಲಿದ್ದಾರೆ ಪವಿತ್ರ ಲೋಕೇಶ್ ಅವರು. ಪವಿತ್ರ ಅವರೇ, ನೀವು ಎರಡು ಕಡೆ ನಿಭಾಯಿಸಬೇಕಾಗುತ್ತೆ, ಮೂರು ಕಡೆ ಅಂತ ಹೇಳ್ಬೋದು. ಒಂದು ಮನೆ, ಇನ್ನೊಂದು ಕನ್ನಡ ಚಿತ್ರರಂಗ, ಮತ್ತೊಂದು ತೆಲುಗು ಚಿತ್ರರಂಗ. ಈ ತರ ಮೂರು ಕಡೆ ನೀವು ಕಾಲಿಡಬೇಕಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಇದನ್ನ?
1: ಇಂಬ್ಯಾಲೆನ್ಸ್ ಏನಾಗಲ್ಲ ಸರ್, ಮನಸ್ಸು ಬ್ಯಾಲೆನ್ಸ್ ಆಗಿದ್ರೆ ಬ್ಯಾಲೆನ್ಸ್ ಆಗಿರುತ್ತೆ. ಮನೇನ ಹೀಗೂ ನಿಭಾಯಿಸ್ತಾ ಇದ್ದೀನಿ ಸರ್. ಈಗ ಅವರಿಗೂ ನಮ್ಮ ಪ್ರೊಫೆಷನ್, ನಮ್ಮ ತಂದೆ ತಾಯಿ ಈ ತರನೇ ಅವ್ರ ಕೆಲಸ ಅಂತ ಅವರಿಗೂ ಅರ್ಥ ಆಗ, ಹಂಗಾಗಿ ಅವ್ರಿಗೆ ಗೊತ್ತು ಇವಳು ಅಮ್ಮ ಹೊರಗಡೆ ಹೋಗ್ತಾಳೆ ಮತ್ತೆ ಅವಳು ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಾಳೆ ಅಂತ. ಸೊ ಹಂಗಾಗಿ ದೊಡ್ಡವನಂತೂ ಅದನ್ನ ಅರ್ಥ ಮಾಡ್ಕೊಂಡಿದ್ದಾನೆ, ಎರಡನೇವನ್ಗೂ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಅವರು ನಮ್ಮ ವೃತ್ತಿಗೆ ಅಡ್ಜಸ್ಟ್ ಮಾಡ್ಕೊಂಡೆ ಅವ್ರು ಬೆಳಿಬೇಕು. ಹಾಗಂತ ಅಂದ್ರೆ ಕೆಲ್ಸಾನೂ ಬಿಟ್ಟು ನಾನೊಂದ್ ಸ್ವಲ್ಪ ಸ್ವಾರ್ಥಿ, ಕೆಲ್ಸಾನೂ ಬೇಕು ನನ್ಗೆ, ನನ್ನ ಮಕ್ಕಳು ಬೇಕು, ಮನೇನೂ ಬೇಕು ಅಂತ ಹೇಳುವಾಗ ನಾನು ಅಷ್ಟಾದ್ರೂ ಮಾಡ್ಲೇಬೇಕಾಗತ್ತೆ. ಕೆಲವೊಂದ್ ಸಮಯದಲ್ಲಿ ತುಂಬಾ ಜನ ನಾನು ನೋಡಿದೀನಿ ಅವರು ಮಕ್ಕಳಿಗೋಸ್ಕರ ಅವ್ರ ಪ್ರೊಫೆಷನ್ ಅನ್ನೇ ತ್ಯಾಗ ಮಾಡ್ತಾರೆ. ಆದ್ರೆ ನನ್ನ ಸಿಚುವೇಶನ್ ಅಲ್ಲಿ ನಮ್ಮ ಮನೆಯವ್ರು ನನಗೆ ತುಂಬಾ ಎನ್ಕರೇಜ್ ಮಾಡ್ತಾರೆ, ನೀನ್ ಕೆಲಸ ಮಾಡು ಹಾಗೆ. ಈಗ ಮೊದ್ಲಿಂದ ನಾನು ಚಿಕ್ಕ ವಯಸ್ಸಿಂದ ಅಷ್ಟು ಇಂಡಿಪೆಂಡೆಂಟ್ ಆಗಿದ್ದು ಈಗ ಮನೇಲಿ ಕೂತ್ಕೊಳ್ಳಕ್ಕೆ ನನಗೆ ಕಷ್ಟನೇ ಆಗುತ್ತೆ. ಈಗ ಬೈ ಚಾನ್ಸ್ ನಾನು ಮಾಡೋದೇ ಇಲ್ಲ ಅಂತ ಕೆಲಸ ಮಾಡಲ್ಲ, ಮಕ್ಕಳನ್ನ ನೋಡ್ಕೋತೀನಿ ಅಂದ್ರೆ ಅದು ಒಂಥರ ನನ್ನ ಕಟ್ಟಾಕ್ದಾಗ ಆಗುತ್ತೆ. ಯಾರೋ ನೀನ್ ಏನೋ ಮಾಡ್ತಾ ಇರುವಾಗ ಮಾಡಬೇಡ ಅಂತ ಹೇಳಿದ್ರೆ ಅದನ್ನ ಮಾಡೋಣ ಅಂತ ಜಾಸ್ತಿ ಅನ್ಸುತ್ತೆ. ಆ ಪರಿಸ್ಥಿತಿ ನನ್ಗಿಲ್ಲ, ನನ್ಗೆ ಮನೇಲಿ ತುಂಬಾ ಎನ್ಕರೇಜ್ ಮಾಡ್ತಾರೆ. ಮತ್ತೆ ಈಗ ಅವಕಾಶಗಳು ಬಂದಾಗ ಅದನ್ನ ಯಾಕೆ ಮಾಡಬಾರ್ದು, ಈಗ ನನ್ನ ಪಾಲಿಗೆ ಅದು ನನ್ಗೆ ಬರ್ತಾ ಇರುವಾಗ

0: ದೇವ್ರು ನನಗೆ ಅದನ್ನ ಕರುಣಿಸಿರುವಾಗ ಅದನ್ನ ನಾನು ಮಾಡ್ಬೇಕು ಅಂತ ನನ್ನ.
1: ಓಕೆ, ಇಲ್ಲಿ ಚಿತ್ರರಂಗನು ತಬ್ಕೋಬೇಕು, ಇಲ್ಲಿ ಮನೆ ಮಕ್ಕಳನ್ನು ತಬ್ಕೋಬೇಕು ಅಂತ ಪರಿಸ್ಥಿತಿ ಇದೆಯಲ್ಲ, ಹೀಗಾಗಿ ನಿಮಗೆ ಅವಕಾಶಗಳು ಕೆಲವು ಮಿಸ್ ಆಗಿದೆಯಾ? ಯಾಕಂದ್ರೆ ನೀವು ಮನೆ ನೋಡ್ಕೊಂಡಾಗ ನಿಮ್ಮ ಮನೆಯವರು ಹೊರಗಡೆ ಹೋಗ್ಬೇಕಾಗತ್ತೆ, ನಿಮ್ಮ ಮನೆಯವರು ಮನೆ ನೋಡ್ಕೊಂಡಾಗ ನೀವು ಹೊರಗಡೆ ಹೋಗಿ ಆಕ್ಟ್ ಮಾಡ್ಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಅನೇಕ ಅವಕಾಶಗಳು ಕೈ ತಪ್ಪಿರೋ ಸಾಧ್ಯತೆ ಇದೆ.
0: ಇರ್ಬೋದು ಸರ್, ಆದ್ರೆ ಅದನ್ನ ತುಂಬಾ ನಾನು ವೈಡ್ ಆಗಿ ಯೋಚನೆ ಮಾಡ್ತೀನಿ, ಯಾಕೆಂದ್ರೆ ನನ್ನ ಪಾಲಿಗೆ ಬರ್ಬೇಕಾಗಿದ್ದು ನನ್ಗೆ ಬಂದೇ ಬರುತ್ತೆ, ಅದು ಯಾವುದೇ ಇರ್ಬೋದು. ಅದನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಫೀಲ್ ಮಾಡ್ಕೊಳ್ಳಲ್ಲ, ಯಾಕೆ ಅಂತ ಹೇಳಿದ್ರೆ ಅದರಿಂದ ನನಗೆ ಒಳ್ಳೇದೇ ಆಗಿರ್ಬೋದು. ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಮಿಸ್ ಆಯಿತು, ಅದ್ರ ಬಗ್ಗೆ ನನಗೆ ಕೊರಗಿದೆ ಅಥವಾ ನಾನು ಏನೋ ಅದರಿಂದ ಕಳ್ಕೊಂಡೆ ಅನ್ನೋ ಫೀಲಿಂಗ್ ಎಲ್ಲ ನಾನು ಇರಲ್ಲ. ನನಗೆ ಅದರಿಂದ ಸಂತೋಷನೇ, ಯಾಕೆಂದ್ರೆ ಅದು ನನ್ನ ಪಾಲಿಗೆ ಇಲ್ಲ ಅಷ್ಟೇ.
1: ಓಕೆ, ಈಗ ಕನ್ನಡ ಚಿತ್ರರಂಗ ಮತ್ತು ತೆಲುಗು ಚಿತ್ರರಂಗ ಎರಡನ್ನ ನೀವು ಗಮನಿಸಿದಾಗ ಯಾವುದರಲ್ಲಿ ನಿಮಗೆ ಒಂದು ಗೌರವ ಅಥವಾ ಉಪಚಾರ ಹೆಚ್ಚು ಅಂತ ಅನ್ಸುತ್ತೆ?
0: ನನಗೆ ಕನ್ನಡ ಮತ್ತು ತೆಲುಗುವಲ್ಲಿ ಏನ್ ವ್ಯತ್ಯಾಸ ಕಾಣುತ್ತೆ ಅಂತ ಹೇಳಿದ್ರೆ, ಅದು ದೊಡ್ಡ ಮಾಧ್ಯಮ ಅಂದ್ರೆ ಇನ್ ಟರ್ಮ್ಸ್ ಆಫ್ ಕಮರ್ಷಿಯಲ್ಸ್, ಇನ್ ಟರ್ಮ್ಸ್ ಆಫ್ ಮನಿ, ಬಿಸ್ನೆಸ್ ಎಲ್ಲದ್ರ
1: ವಾಣಿಜ್ಯದ ದೃಷ್ಟಿಯಲ್ಲಿ
0: ಅದು ತುಂಬಾ ವೈಡ್ ಆಗಿ ಅವರು ಅದನ್ನ ಇದು ಮಾಡಿದ್ದಾರೆ. ಆದ್ರೆ ಕನ್ನಡದಲ್ಲೂ ಹಾಗೆ ಮಾಡ್ಬೇಕು, ಯಾಕೆ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದ್ರ ವಿಶ್ಲೇಷಣೆ ಅದ್ರ ಒಳಗಡೆ ನನಗೆ ಹೋಗಕ್ ಇಷ್ಟ ಇಲ್ಲ, ಯಾಕೆಂದ್ರೆ ಅದನ್ನ ಮಾಡ್ಬೇಕು ಯಾರು ಉದ್ಯಮದಲ್ಲಿ ಇದಾರೆ ಅವ್ರು ಅದನ್ನ ಮಾಡ್ಲೇಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿನೂ ನಾವು ಬೆಳೆಸ್ಬೇಕು, ಕನ್ನಡ ಇಂಡಸ್ಟ್ರಿನೂ ನಾವು ಬೆಳೆಸ್ಬೇಕು, ಕನ್ನಡದನ್ನು ನಾವು ಅಷ್ಟೇ ದೊಡ್ಡ ಬಿಸ್ನೆಸ್. ಯಾಕೆಂದ್ರೆ ಸಿನಿಮಾ ಇಂಡಸ್ಟ್ರಿ ಇಸ್ ಅ ಬಿಸ್ನೆಸ್, ನಾವು ಅಷ್ಟು ದುಡ್ಡು ಹಾಕಿದ್ಮೇಲೆ ಅದಕ್ಕೆ ಬಿಸ್ನೆಸ್ ಮಾಡಿ ಅದಕ್ಕೆ ಲಾಭನೂ ಪಡ್ಕೋಬೇಕು. ಹಾಗಾಗಿ ಅದ್ರ ಜನರು ಅದ್ರ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಬಟ್ ಅಲ್ಲಿ ನನ್ಗೆ ಅನ್ಸೋದು, ನ್ಯಾಚುರಲಿ ದುಡ್ಡು ಜಾಸ್ತಿ ಇದ್ದಾಗ ಗೌರವನೂ ಜಾಸ್ತಿ ಸಿಗುತ್ತೆ, ನಮಗೆ ಬೇಕಾಗಿರೋ ವ್ಯವಸ್ಥೆನೂ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಕೊರತೆ ಇದ್ದಾಗ ಮಾತ್ರ ಅದೆಲ್ಲವನ್ನು ಸ್ವಲ್ಪ ಹಿಡಿತೀವಲ್ಲ.
1: ಸೊ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅವಕಾಶಗಳ ಕೊರತೆಯಿಂದ ನೀವು ತೆಲುಗು ಚಿತ್ರರಂಗದ ಹತ್ರ ಮುಖ ಮಾಡಿದ್ರ, ಅಥವಾ ತೆಲುಗು ಚಿತ್ರರಂಗಕ್ಕೆ ನಿಮ್ಮಂತಹ ಒಬ್ಬ ನಟಿಯ ಅವಶ್ಯಕತೆ ಇತ್ತ?
0: ಇಲ್ಲ ಸರ್, ಕನ್ನಡದಲ್ಲಿ ನಾನು ಒಬ್ಬ ನಟಿ ಅಂತ ನಾನು ಗುರುತಿಸ್ಕೊಂಡ್ಮೇಲೆ ತಾನೇ ತೆಲುಗುವರನ್ನ ಕರೆದಿರೋದು. ನಾನಾಗಿ ಏನೋ ಅವಕಾಶ ಕೇಳಿಲ್ಲ, ಅದಾಗೆ ನನ್ನ ಪಾಲಿಗೆ ಬಂತು. ಹಂಗಾಗಿ ನಾನು ತೆಲುಗುವಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಕನ್ನಡದಲ್ಲಿ ಮಾಡಿದಕ್ಕೆ ನನ್ನನ್ನ ತೆಲುಗುವಲ್ಲಿ ಕರೆದಿದ್ದಾರೆ. ಹಂಗಾಗಿ ತೆಲುಗು ಇಂಡಸ್ಟ್ರಿ ಜಾಸ್ತಿ, ಕನ್ನಡ ಇಂಡಸ್ಟ್ರಿ ಜಾಸ್ತಿ ಅಂತ ನಾನು ಹೇಳಕ್ಕಾಗಲ್ಲ. ಇಲ್ಲಿಂದ ನಾನು ಪಡ್ಕೊಂಡಿರೋದು ಜಾಸ್ತಿ ಇದೆ, ಇಲ್ಲಿಂದ ಕಲ್ತಿರೋದು ಜಾಸ್ತಿ ಇದೆ, ಇಲ್ಲಿ ಕಲ್ತಿದ್ದನ್ನ ನಾನು ಅಲ್ಲಿ ಬಳಸ್ಕೋತಾ ಇದ್ದೀನಿ, ಪ್ರಯೋಗ ಮಾಡ್ತಾ ಇದ್ದೀನಿ ಅಷ್ಟೇ.
1: ಬಹಳ ವರ್ಷಗಳಿಂದ ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಾ, ನಿಮ್ಮಂತ ಒಬ್ಬ ಹೆಣ್ಣು ಮಗು ಕನ್ನಡ ಅಥವಾ ತೆಲುಗು ಚಿತ್ರರಂಗಕ್ಕೆ, ಟೋಟಲ್ ಆಗಿ ಚಿತ್ರರಂಗಕ್ಕೆ ಬರಬಹುದಾ ಅಥವಾ ಬೇಡ ಅಂತೀರಾ ನೀವು?
0: ಬರ್ಬೇಕು ಸರ್, ಯಾಕೆ ಬರಬಾರ್ದು? ಒಬ್ಬರಲ್ಲಿ ಕಲೆ ಇದೆ ಅಂದ್ರೆ ಖಂಡಿತವಾಗ್ಲೂ ಬರಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಎಜುಕೇಟೆಡ್, ಎಲ್ಲರೂ ಓದಿದ್ದಾರೆ, ವಿದ್ಯಾವಂತರು. ಅವ್ರಿಗೆ ಏನ್ ಮಾಡ್ಬೇಕು, ಏನ್ ತಗೋಬೇಕು ಒಂದು ಇಂಡಸ್ಟ್ರಿಯಿಂದ, ಒಂದು ಕೆಲಸದಿಂದ ಅಂತ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಯಾರಿಗೂ ನಾನು ಬರಬೇಡ ಅಂತ ಹೇಳಲ್ಲ, ಆದ್ರೆ ಬಂದಾಗ ಅವರು ಅವರನ್ನ ನಿಭಾಯಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಇಂಡಸ್ಟ್ರಿ ಇಸ್ ಬಿಗ್. ಆಮೇಲೆ ಇಲ್ಲಿ ಏನೇ ತಪ್ಪು ಆದ್ರೂ, ಏನೇ ಒಳ್ಳೇದಾದ್ರೂ, ಅದನ್ನ ದೊಡ್ಡ ವಿಷಯ ಮಾಡಿ ಹೊರಗಡೆ ಮೀಡಿಯಾದಲ್ಲಿ ಪೇಪರಲ್ಲಿ ಬರುತ್ತೆ. ಹಾಗಾಗಿ ನಮ್ಮನ್ನ ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೋತೀವಿ, ಹೇಗೆ ನಾವು ಅದನ್ನ ನಿಭಾಯಿಸ್ತೀವಿ, ಅದು ನಮ್ಮ ಮೇಲೆ ಅವಲಂಬವಾಗಿರುತ್ತೆ.
1: ಈ ಸಾಕಷ್ಟು ಕೆಲಸ ಇದೆ ನಿಮಗೆ, ಬ್ಯುಸಿ ಆಗಿದ್ದೀರಾ ನೀವು.
0: ಹೌದು.
1: ಏನಾದರೂ ಬೇರೆ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಯೋಜನೆ ಏನಾದರೂ ಇದೆಯಾ?
0: ಆ ಥರ ಯೋಜನೆಗಳಿದೆ, ಆದರೆ ಅದು ನಾನು ಅದೇ ಸರ್, ನಾನು ಎಲ್ಲ ಸಮಯದ ಮೇಲೆ ನನ್ನ ಪಾಲಿಗೆ ಹೇಗೆ ಬರುತ್ತೆ ಅದನ್ನು ನಾನು ನಂಬ್ಕೋತೀನಿ, ಅದನ್ನೇ ಜಾಸ್ತಿ ನಂಬ್ತೀನಿ. ಯಾಕೆಂದರೆ ನನಗೆ ಏನು ಸರಿ ಇದೆ ಅದು ನನಗೆ ದೇವ್ರು ಕೊಡ್ತಾನೆ, ಅಥವಾ ನನಗೆ ಈ ಯೂನಿವರ್ಸ್ ನನಗೆ ಗ್ರ್ಯಾಂಟ್ ಮಾಡುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಹಾಗಾಗಿ ನಾನು ಏನೇ ಅಂದ್ಕೊಂಡ್ರು ಅದು ಆಗುತ್ತೆ, ಅದು ಯಾವ ಸಮಯಕ್ಕೆ ಆಗಬೇಕು ಆ ಸಮಯಕ್ಕೆ ಆಗುತ್ತೆ.
1: ಮಕ್ಕಳು ಈಗ ಚಿಕ್ಕವರು, ಆದರೂ ಬೆಳೆದ ಮೇಲೆ ಯಾವುದೋ ಒಂದು ವೃತ್ತಿಯನ್ನೋ ಪ್ರವೃತ್ತಿಯನ್ನೋ ಆರಿಸ್ಕೋಬೇಕಾಗುತ್ತೆ. ನಿಮ್ಮ ಹಾಗೆ ಅವರನ್ನ ಈ ಚಿತ್ರರಂಗಕ್ಕೆ ತರೋಕೆ ಇಷ್ಟಪಡ್ತೀರಾ, ಅಥವಾ ಬೇರೆ ಯಾವ್ದಾದ್ರು ರಂಗದಲ್ಲಿ ಅವರನ್ನ ಬೆಳೆಸಬೇಕು ಅಂತ ಯೋಚನೆ ಇದೆಯಾ?
0: ಅವರಿಗೆ ಬೇಕು ಬೇಡಗಳು ನಾನು ಏನ್ ಡಿಸೈಡ್ ಮಾಡಲ್ಲ ಸರ್, ಅವರೇ ಡಿಸೈಡ್ ಮಾಡ್ಕೋಬೇಕು. ಅವ್ರು ಈ ರಂಗಕ್ಕೆ ಬರ್ತೀನಿ ಅಂದ್ರೆ 100% ಅದಕ್ಕೆ ನಾನು ಬೆಂಬಲವಾಗಿ ಅವರಿಗೆ ಏನ್ ಬೇಕು ಅದನ್ನ ಮಾಡ್ಕೊಡ್ತೀನಿ. ಆದ್ರೆ ಬೇಡ ಅವ್ರು ಏನೋ ಬೇರೆ ಮಾಡ್ತೀನಿ ಅಂದ್ರೆ ಅದಕ್ಕೂ ನಾನು ಎನ್ಕರೇಜ್ ಮಾಡ್ತೀನಿ. ಯಾಕೆಂದ್ರೆ ಅದು ಅವ್ರವ್ರ ಜೀವನ, ನಾನು ಯಾರನ್ನು ಒತ್ತಾಯ ಮಾಡಿ ನೀನು ಹಿಂಗೆ ಮಾಡು ಅಂತ ನಾನು ಹೇಳಕ್ಕಾಗಲ್ಲ. ಸೊ ಅವನು ನನ್ನ ಇಬ್ರು ಯಾರು ಯಾರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಮಾಡಕ್ ಅವಕಾಶ ಮಾಡ್ಕೊಡ್ತೀನಿ. ನಮ್ಮ ಮನೆಯವರಾದ್ರೂ ಅಷ್ಟೇ, ಅವರು ನನ್ಗನ್ಸುತ್ತೆ ಅವರು ಹಾಗೆ ಮಾಡ್ತಾರೆ ಅಂತ.
1: ಚಿತ್ರರಂಗದಲ್ಲಿ ನೀವು ಮೊದಲೇ

0: ಹೇಳಿದ ಹಾಗೆ ನೆಗೆಟಿವ್ ರೋಲ್ ಮಾಡಿದ್ದೀರಾ, ಪಾಸಿಟಿವ್ ರೋಲ್ ಎಲ್ಲ ಮಾಡಿದ್ದೀರಾ, ಯಾವುದೋ ಒಂದು ಪಾತ್ರ ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಇಂತಹ ಪಾತ್ರ ನಾನು ಮಾಡಬೇಕು, ಆದ್ರೆ ಚಿತ್ರರಂಗ ಗುರುತಿಸಿ ನನಗೆ ಅಂತಹ ಪಾತ್ರ ಕೊಟ್ಟಿಲ್ಲ ಅಂತ ನಿಮ್ಗೆ ಅನ್ಸಿದ್ಯಾ?
1: ಇಲ್ಲ, ಹಾಗೇನು ಅನ್ಸಿಲ್ಲ ಸರ್. ಯಾಕಂದ್ರೆ ನನ್ನ ಡ್ರೀಮ್ ಪಾತ್ರ, ನಾನೊಬ್ಳು ನಟಿ, ಸೊ ಬೇರೆಯವರು ಡ್ರೀಮ್ ಅನ್ನೇ ಯಾರು ಈಗ ನಿರ್ದೇಶಕರು ಏನ್ ಅನ್ಕೊಂಡಿರ್ತಾರೆ ಅದನ್ನ ಮಾತ್ರ ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು. ನನ್ನ ಡ್ರೀಮ್ ಏನಿದ್ರೆ ಅದನ್ನ ನಾನೇ ನಿರ್ದೇಶನ ಮಾಡ್ಕೊಂಡು ನಾನೇ ಆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ನನ್ನ ಡ್ರೀಮ್ ರೋಲ್ ಅಂತ ಏನಿಲ್ಲ. ಯಾವ್ದಾರ ನೋಡಿದಾಗ ನಾನು ಹೀಗ್ ಮಾಡ್ಬೋದು, ನಾನು ಹೀಗ್ ಮಾಡ್ಬೇಕಾಗಿತ್ತು ಅಥವಾ ನಾನು ಹೀಗ್ ಮಾಡ್ಬೇಕು ಅಂತ ಅನ್ಸುತ್ತೆ, ಬಿಟ್ರೆ ನನಗೆ ಒಂದು ಡ್ರೀಮ್ ರೋಲ್ ಇದೆ ಅಂತ ನಾನು ಹೇಳಕ್ಕಾಗಲ್ಲ. ಸೊ ನನಗೆ ಬಂದಿರೋ ಪಾತ್ರಗಳನ್ನ ನಾನು ಆದಷ್ಟು ನನ್ನ 100% ಕೊಟ್ಟು ನನ್ನ ಕೆಲಸ ನಾನು ಮಾಡ್ತೀನಿ.
0: ಓಕೆ, ನಿಮ್ಮ ದಿನಚರಿ ಏನು ಮೇಡಮ್?
1: ಸರ್, ನನ್ನ ಮನೇಲಿದ್ರೆ ನನ್ನ ಮಾಮೂಲಿ ಎಲ್ಲ ಹೆಣ್ಮಕ್ಳು ಏನ್ ಮಾಡ್ತಾರೆ, ನನ್ನ ಮಗನ ಸ್ಕೂಲ್ಗೆ ರೆಡಿ ಮಾಡಬೇಕು, ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಇದೆಲ್ಲ ಕೆಲಸ ಇರುತ್ತೆ. ಅದಾದ್ಮೇಲೆ ಅವ್ನು ಬಂದ್ಮೇಲೆ ಮತ್ತೆ ಈ ಚಿಕ್ಕವ್ರನ್ನಂತೂ ಕಂಟಿನ್ಯೂಸ್ ಆಗಿ ನೋಡ್ಬೇಕು, ಅವ್ರಿಗೆ ಎಂಟರ್ಟೈನ್ ಮಾಡಬೇಕು, ಅವ್ರ ಜೊತೆ ಆಟ ಆಡಬೇಕು, ಅದೆಲ್ಲ ಇರುತ್ತೆ. ಇನ್ನು ಅಷ್ಟೇ ಸರ್, ಇನ್ ಶೂಟಿಂಗ್ ಇದ್ದಾಗ ನಾನು ಒಂದು ಸ್ವಲ್ಪ ವ್ಯಾಯಾಮನೋ ವಾಕಿಂಗೋ ಯೋಗಾನೋ ಏನೋ ಮಾಡ್ತೀನಿ. ಅದ್ ಬಿಟ್ರೆ ಶೂಟಿಂಗ್ ಇದ್ದಾಗ ಮಾಮೂಲಿ ನಮ್ಗೆ ಕೆಲಸ ಇರುತ್ತೆ ಸರ್. ಬೆಂಗಳೂರಲ್ಲಿ ಇದ್ರೆ ಸ್ವಲ್ಪ ಹೆಚ್ಚು ಕೆಲಸ, ಯಾಕಂದ್ರೆ ಮನೇನು ಸ್ವಲ್ಪ ಅಡಿಗೆ ಗಿಡಿಗೆ ಮಾಡಿ ಎಲ್ಲ ಹೋಗ್ಬೇಕು. ಈಗ ಹೈದರಾಬಾದ್ ಹೋಗೋದ್ರಿಂದ ಬರೀ ಕೆಲಸ ಮಾಡ್ಕೊಂಡು ವಾಪಸ್ ಬರ್ತೀನಿ.
0: ಓಕೆ, ವಾಕಿಂಗ್ ಹೋಗ್ತೀನಿ, ವ್ಯಾಯಾಮಕ್ಕೆ ಹೋಗ್ತೀನಿ, ಶಾಪಿಂಗ್ ಹೋಗ್ತೀನಿ ಅಂತ ಹೇಳಿದ್ರಿ, ಅಲ್ಲಿ ಪಬ್ಲಿಕ್ ಜೊತೆ ಬೆರೀತೀರಾ ನೀವು, ಪಬ್ಲಿಕ್ ನಿಮ್ಮನ್ನು ಗಮನಿಸ್ತಾರೆ, ಅವರ ಒಂದು ಪ್ರತಿಕ್ರಿಯೆ ಹೇಗೆ?
1: ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿ ಮಾತಾಡಿಸಿದ್ರೆ ನಾವು ಚೆನ್ನಾಗಿ ಮಾತಾಡಿಸ್ತೀವಿ. ಕೆಲವೊಂದು ಸಮಯ ಏನಾಗುತ್ತೆ, ಕೆಲವು ಮುಜುಗರವಾಗಿ ಏನೇನೋ ಮಾತಾಡ್ತಾರೆ, ಅವಾಗ ನಾವು ಸ್ವಲ್ಪ ನನ್ನೊಬ್ಬಳ ಅಭಿಪ್ರಾಯ ಅಲ್ಲ, ಎಲ್ರಿಗೂ ಇದು ಅನ್ಸುತ್ತೆ. ಯಾಕಂದ್ರೆ ಕೆಲವ್ರು ಏನೇನೋ ಮಾತಾಡ್ತಾರೆ, ಬೇಡದಿರೋ ವಿಷಯ ಮಾತಾಡ್ತಾರೆ, ಆವಾಗ ನಮ್ಗೂ ಅದು ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆಗುತ್ತೆ. ಚೆನ್ನಾಗಿ ಮಾತಾಡಿಸಿದ್ರೆ ಖಂಡಿತವಾಗ್ಲೂ ನಾವು ಚೆನ್ನಾಗಿ ಮಾತಾಡಿಸ್ತೀವಿ, ಅದ್ರ ಬಗ್ಗೆ ನನ್ಗೇನು ಬೇಜಾರಿಲ್ಲ. ಆಮೇಲೆ ನನ್ಗೆ ಎಲ್ಲರೂ ಚೆನ್ನಾಗಿ 90% ಎಲ್ಲರೂ ಚೆನ್ನಾಗೇ ಮಾತಾಡಿಸ್ತಾರೆ, ನಿಲ್ಸಿ ಮಾತಾಡಿಸ್ತಾರೆ, ಮತ್ತೆ ಹೇಗಿದ್ದೀರಾ ಅಂತ ಕೇಳ್ತಾರೆ, ನಿಮ್ಮನ್ನ ಈಗ ನೋಡ್ತಾನೆ ಇಲ್ಲ ಕನ್ನಡ ಸಿನಿಮಾದಲ್ಲಿ ಅಂತ ಕೇಳ್ತಾರೆ, ಇದೆಲ್ಲ ತುಂಬಾ ಪ್ರೀತಿಯಾಗಿ ಮಾತಾಡಿಸ್ತಾರೆ, ಹಂಗಾಗಿ ನನ್ಗೆ ಖುಷಿನೇ ಆಗುತ್ತೆ.
0: ಓಕೆ, ನಿಮಗೆ ಯಾವ ಒಂದು ಆಹಾರ ಪದ್ಧತಿ ತುಂಬಾ ಇಷ್ಟ?
1: ನಾನು ಏನು ಅಡುಗೆ ಮಾಡ್ತೀನಿ ಅದು ನಂಗೆ ಇಷ್ಟ ಸರ್. ನಾನು ಎಲ್ಲ ತಿಂಡಿಗಳೆಲ್ಲ ಚೆನ್ನಾಗೇ ಮಾಡ್ತೀನಿ, ಅಡುಗೆನೂ ಚೆನ್ನಾಗಿ ಮಾಡ್ತೀನಿ ಸುಮಾರಾಗಿ. ಏನು ಸ್ಪೆಷಲ್ ವೆರೈಟಿ ಎಲ್ಲ ಬರಲ್ಲ, ಆದರೆ ನನಗೆ ಸಾಮಾನ್ಯವಾಗಿ ಏನೇನು ಅಡುಗೆ ಮಾಡ್ತಾರೆ ಅದೆಲ್ಲ ಮಾಡಿ ಊಟ ಮಾಡ್ತೀನಿ, ನಾನು ಖುಷಿಯಾಗಿ ಊಟ ಮಾಡ್ತೀನಿ, ನಾನೇನು ಡಯಟ್ ಮಾಡಲ್ಲ. ಹಂಗಾಗಿ
0: ಸಿನಿಮಾ ಡ್ರೆಸ್ ಕೋಡ್ ಬಗ್ಗೆ ಏನು ಹೇಳ್ತೀರಿ ನೀವು?
1: ಸಿನಿಮಾ ಡ್ರೆಸ್ ಕೋಡು, ಈಗ ಕತೆಗೆ ಏನು ಬೇಕು ಆ ಬಟ್ಟೆನ ಧರಿಸ್ಕೋಬೇಕಾಗತ್ತೆ. ಆದರೆ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳು ಹಾಕ್ಬೋದು ಅಂತ ಅನ್ಸುತ್ತೆ. ಮಧ್ಯದಲ್ಲಿ ಕೆಲವು ಈಗ ಸರ್ ಟೇಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ನಿರ್ದೇಶಕರ ಟೇಸ್ಟ್ ಮೇಲೆ. ಕೆಲವು ಸಮಯ ಏನಾಗುತ್ತೆ, ಚೆನ್ನಾಗಿ ಕಾಣ್ತಾ ಇಲ್ಲ ಬಟ್ಟೆ ಅಂತನೂ ಅನ್ಸುತ್ತೆ, ನಮಗೂ ಅನ್ಸುತ್ತೆ, ವೀಕ್ಷಕರಿಗೂ ಅನ್ಸುತ್ತೆ, ಅಯ್ಯೋ ಇದೇನಿದೆ ಈ ಥರ ಹಾಕೊಂಡಿದ್ದಾರೆ ಬಟ್ಟೆ ಅಂತ ಅನ್ಸುತ್ತೆ. ಅದನ್ನು ಅವಾಯ್ಡು ಮಾಡ್ಬೋದು, ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ. ಚೆನ್ನಾಗಿರೋ ಬಟ್ಟೆಯಲ್ಲಿ, ಬಿಕಾಸ್ ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ ನಾವು ಹಾಕೊಳ್ಳೋ ಬಟ್ಟೆ, ನಾವು ಹೇಗಿರ್ತೀವಿ, ಅದು ನಮ್ಮ ಪರ್ಸನಾಲಿಟಿಯನ್ನು ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಒಂದು ಸಿನಿಮಾ ಮಾಡಿದಾಗ ಅದರಲ್ಲಿ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳೋದ್ರಿಂದ ನಮ್ಮ ವ್ಯಕ್ತಿತ್ವ ಜಾಸ್ತಿ ಆಗುತ್ತೆ.
0: ನೀವು ಒಳ್ಳೆ ಮಾತನ್ನು ಹೇಳಿದ್ರಿ, ಆದರೆ ಬಟ್ಟೆ ಹಾಕೊಳ್ಳೋ ಬಟ್ಟೆಯಿಂದ ಚೆನ್ನಾಗಿ ಕಾಣಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ, ಹಾಕೊಳ್ಳೋ ಬಟ್ಟೆಯಿಂದ ರೊಮ್ಯಾಂಟಿಕ್ ಆಗಿ ಕಾಣಬೇಕು ಅನ್ನೋದು ಯಾರ ಅಭಿಪ್ರಾಯ ಇದು?
1: ರೊಮ್ಯಾಂಟಿಕ್ ಆಗಿ ಕಾಣ್ಬೇಕು ಸರ್. ಈಗ ಒಂದು ಸೀರೆ ಉಟ್ರೆ ಅಂದವಾಗಿ ಕಾಣ್ತಾರೆ, ರೊಮ್ಯಾಂಟಿಕ್ ಆಗೂ ಕಾಣ್ತಾರೆ ಅಲ್ವಾ? ಅದರಲ್ಲಿ ಮೈ ಕಾಣಿಸುವಂತದ್ದು ಏನು ಇರೋದಿಲ್ಲ. ಮೈ ಕಾಣಿಸಿದ್ರೇನೆ ರೊಮ್ಯಾಂಟಿಕ್ ಅಂತ ಅನ್ಕೊಳ್ಳೋದು ರಾಂಗ್ ಅಂತ ನಂಗೆ ಅನ್ಸುತ್ತೆ.
0: ಹೌದು ಹೌದು ಹೌದು. ಈಗ ಮತ್ತೊಂದು ಹಾಡನ್ನ ಕೇಳೋಣ, ಆ ನಂತರ ಮತ್ತಷ್ಟು ಮಾತುಕತೆ.

0: ಜನಪ್ರಿಯ ನಟಿ ಪವಿತ್ರಾ ಲೋಕೇಶ್ ಅವರು ನಮ್ಮೊಂದಿಗಿದ್ದಾರೆ. ಜನಪ್ರಿಯ ನಟರ ಜೊತೆ ನಟಿಸಿದ್ದೀರಾ ಪವಿತ್ರ, ಯಾರ ಜೊತೆ ಅಭಿನಯಿಸುವಾಗ ನಿಮಗೆ ಹೆಚ್ಚು ಸಂತೋಷವಾಯ್ತು?
1: ಕಷ್ಟದ ಕ್ವೆಶ್ಚನ್ ಮೇಡಮ್ ಇದು. ಆದ್ರೆ ನನ್ಗೆ ನನ್ ತುಂಬಾ ಅದೃಷ್ಟವಂತೆ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅಫ್ಕೋರ್ಸ್ ರಾಜ್ಕುಮಾರ್ ಅವ್ರ ಜೊತೆ ನಾನು ಅಭಿನಯ ಮಾಡ್ಲಿಲ್ಲ, ಆದ್ರೆ ಅವ್ರ ಜೊತೆ ಕೂತ್ ತಿಂಡಿ ತಿನ್ನೋ ಅವಕಾಶ ನಂಗೆ ಸಿಕ್ಕಿದೆ. ಒಂದ್ಸಲ ಊಟ ಮಾಡಿದೀನಿ, ಅದು ನನ್ನ ಆಶೀರ್ವಾದ ಅಂತ ತಿಳ್ಕೊತೀನಿ. ಯಾಕಂದ್ರೆ ಅದು ಎಷ್ಟ್ ಜನಕ್ ಸಿಗುತ್ತೆ ಆತರ ಒಂದು ಸೌಭಾಗ್ಯ. ಮತ್ತೆ ವಿಷ್ಣು ಸರ್ ಜೊತೆ ಆಕ್ಟ್ ಮಾಡಿದೀನಿ, ಎರಡ್ ಮೂರ್ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದೀನಿ.
0: ಹೇಗ್ ಅನ್ನಿಸ್ತಾ ಅವ್ರ ಜೊತೆ? ಹೇಗೆ?
1: ತುಂಬಾ ಖುಷಿ ಆಗುತ್ತೆ ಮೇಡಮ್. ಅವರು ಎಲ್ಲರನ್ನೂ ಒಟ್ಟಿಗೆ ಕೂರ್ಸ್ಕೊಂಡು, ಆಗೆಲ್ಲ ನಮ್ಗೆ ಈ ಕ್ಯಾರವ್ಯಾನ್ ವ್ಯಾನಿಟಿ ಎಲ್ಲ ಇರ್ತಾರೆ.

0: ಇಲ್ಲ, ನಾವು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೇಕಾಗಿತ್ತು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ಬೇಕಾಗಿತ್ತು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ನನಗೆ ಈಗಲೂ ಏನಂದ್ರೆ, ಈ ಹಿರಿಯ ಕಲಾವಿದರ ಜೊತೆ ಕುತ್ಕೊಂಡು ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋದು ನಂಗೆ ತುಂಬಾ ಸಂತೋಷ ಆಗುತ್ತೆ, ಯಾಕಂದ್ರೆ ಅದರಿಂದ ನಮಗೂ ತುಂಬಾ ಕಲ್ತ್ಕೊಳಕ್ ಸಿಗತ್ತೆ.
1: ಹೌದು,
0: ವಿಷ್ಣು ಸರ್ ತುಂಬಾ ಮಾತಾಡೋರು, ಅವರು ನನ್ಗೇನೋ ನನ್ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟನೂ ಇತ್ತು. ಯಜಮಾನದಲ್ಲಿ ಅವರೇ ನನ್ಗೆ ಫೋನ್ ಮಾಡಿಸಿ ಕರ್ಸ್ಕೊಂಡಿದ್ರು, ಈ ಪಾತ್ರ ಅವಳೆ ಮಾಡೋದು ಚೆನ್ನಾಗಿ ಮಾಡ್ತಾಳೆ ಅಂತ. ಒಂದೊಂದು ಶಾರ್ಟ್ ಅಲ್ಲೂ ನಿಂತ್ಕೊಂಡು ನನ್ನ ಕೈಲಿ ನೀನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯ, ಚೆನ್ನಾಗಿ ಮಾಡು ಅಂತ ಹೀಗೆ ಅಪ್ರಿಷಿಯೇಟ್ ಮಾಡಿ ಆಕ್ಟ್ ಮಾಡಿಸ್ತಾ ಇದ್ರು. ಇನ್ನು ಅಂಬರೀಷ್ ಅವರೇ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಅವರು ಇನ್ನು ನನ್ನ ಜೀವನದಲ್ಲಿ ನನಗೆ ಒಂದು ಇದು ಕೊಟ್ಟವರು.
1: ಹೌದು,
0: ನನಗೆ ಒಂದು ವೃತ್ತಿಯನ್ನ ನಿರ್ಮಾಣ ಮಾಡಿಕೊಟ್ಟವರು. ರವಿ ಸರ್ ಜೊತೆ ಆಕ್ಟ್ ಮಾಡಿದ್ದೀನಿ ಮಲ್ಲದಲ್ಲಿ, ನನ್ನ ಕೈಲಿ ಕಾಮಿಡಿ ಮಾಡಿಸಿದ್ರು ಅವರು. ಅದಾದ್ಮೇಲೆ ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದೆ. ಈಗಲೂ ಅಷ್ಟೇ, ಅವ್ರು ಯಾವ ಸಿನಿಮಾ ಮಾಡಿದ್ರು ನನಗೆ ಫೋನ್ ಮಾಡಿದ್ರೆ ಸಾಕು, ನಾನು ಹೋಗಿ ನನಗೆ ಅವ್ರು ಕಂಡ್ರೆ ತುಂಬ ಪ್ರೀತಿ. ಅವ್ರು ಮಾಡೋ ಅವರು ಮಾಡಿರೋಂಥ ಸಿನಿಮಾಗಳು ಇನ್ಯಾರು ಮಾಡೋಕ್ಕಾಗತ್ತೆ ಮೇಡಮ್, ಅಷ್ಟು ಒಳ್ಳೊಳ್ಳೆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಿದ್ದಾರೆ. ಆಮೇಲೆ ತುಂಬ ಕ್ರಿಯೇಟಿವ್ ಪರ್ಸನ್ ಅವರು. ಆಮೇಲೆ ನಾನು ಶಶಿಕುಮಾರ್ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ದೇವರಾಜ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲ ದೊಡ್ಡ ದೊಡ್ಡ ನಾಯಕ ನಟರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ರಾಮಕೃಷ್ಣ ಅವ್ರ ಜೊತೆ, ಶ್ರೀನಿವಾಸ ಮೂರ್ತಿ ಅವ್ರ ಜೊತೆ, ದೊಡ್ಡಣ್ಣ ಅವ್ರ ಜೊತೆ, ಹೀಗೆ ಎಲ್ಲರ ಜೊತೆನೂ ನಾನು ಕೆಲಸ ಮಾಡಿದ್ದೀನಿ. ಅದೊಂದು ನನಗೆ ಆಶೀರ್ವಾದ ಮತ್ತು ದೇವ್ರು ನನಗೆ ಕೊಟ್ಟಿರೋ ಸೌಭಾಗ್ಯ ಅಂತ ನಾನು ಅಂದ್ಕೋತೀನಿ. ಯಾಕೆಂದರೆ ಅವ್ರಗಳ ಜೊತೆ ಜೊತೇಲಿ ನಿಂತು ಆ್ಯಕ್ಟ್ ಮಾಡೋದು ಏನು ಸುಲಭದ ಮಾತು ಅಲ್ಲ. ಮತ್ತು ನನಗೆ ಅವರು ಎನ್ಕರೇಜ್ ಮಾಡಿದ್ದಾರೆ, ನೀನು ಹೀಗೆ ಮಾಡು, ನೀನು ಹೀಗೆ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿಕೊಟ್ಟು ಕೆಲಸ ಮಾಡಿದ್ದಾರೆ. ಅದನ್ನು ನಾನು ಬಹಳ ದೇವರಿಗೆ ಅದಕ್ಕೆ ನಾನು ಕೃತಜ್ಞತಳಾಗಿರ್ತೀನಿ.
1: ಇಷ್ಟು ನಿಮ್ಮ ವೃತ್ತಿಯಲ್ಲಿ ಇಷ್ಟು ದೂರ ನಡೆದು ಬಂದಿದ್ದೀರಾ, ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದೀರಾ. ಚಲನಚಿತ್ರರಂಗದಲ್ಲಿ ಸಿಹಿ ಕಹಿ ಘಟನೆಗಳು ಏನಾದರೂ ನಡೆದಿದ್ದಾವ? ನಡೆದೇ ಇರುತ್ತೆ, ಒಂದು ದಾರಿಲಿ ನಡೆಯುವಾಗ ಕಲ್ಲೆಡುತ್ತೀವಿ ಅಥವಾ ಏನೋ ಒಂದು ಇದಾಗುತ್ತೆ, ಅಥವಾ ಅದ್ರ ಜೊತೆಗೆ ಸಂತೋಷನೂ ಸಿಕ್ಕಿರುತ್ತೆ. ಅಂತ ಒಂದೆರಡು ಘಟನೆಗಳನ್ನ ನಮ್ಮ ಶ್ರೋತೃಗಳನ್ನು.
0: ಸಿಹಿ ಘಟನೆಗಳು ತುಂಬಾನೇ ಇದೆ ಮೇಡಮ್. ಹಂಗಂತ ನನ್ಗೆ ತುಂಬಾ ಅನ್ಸಿದ್ದಂದ್ರೆ, ಇದು ನನ್ಗೆ ರಾಜ್ಯ ಪ್ರಶಸ್ತಿ ಬಂದಾಗ ನನ್ಗೆ ತುಂಬಾ ಸಂತೋಷ ಆಯ್ತು. ಆಮೇಲೆ ಜನರು ಅದಕ್ಕೆ ರಿಯಾಕ್ಟ್ ಮಾಡಿದ ರೀತಿ ನಂಗೆ ತುಂಬಾ ಖುಷಿ ಆಯ್ತು. ಎಲ್ಲೆಲ್ಲೂ ನನ್ನನ್ನು ಕರೆದು ನನಗೆ ಅಭಿನಂದಿಸಿದ್ರು, ನನಗೆ ಸನ್ಮಾನ ಮಾಡಿದ್ರು. ಆಮೇಲೆ ನಾನು ಓದಿದ್ದು ಕಾಲೇಜಿಂದ ಹಿಡಿದು ಎಲ್ಲರೂ ನನ್ನನ್ನು ಕರೆದು ಸನ್ಮಾನ ಮಾಡಿದ್ರು. ಅದು ನನಗೆ ತುಂಬಾ ತೃಪ್ತಿ ತಂದುಕೊಡ್ತು. ಅಂದರೆ ಒಂದು ಪ್ರಶಸ್ತಿಯಿಂದ ನನ್ನ ಏನು ಅಷ್ಟೊಂದು ಜನರು ನನ್ನನ್ನು ಪ್ರೀತಿಸ್ತಾರೆ ಅಂತ ನನಗೆ ಅರ್ಥ ಆಯಿತು. ಅದು ನನಗೆ ತುಂಬ ಸಂತೋಷ ಕೊಡ್ತು. ಅದಾದಮೇಲೆ ಕಹಿ ಘಟನೆ ಅಂತ ನಾನು ಅಂಥದ್ದು ತುಂಬ ಏನೂ ನಡೆದಿಲ್ಲ. ಆದರೆ ಒಂದು ಹುಚ್ಚ ಸಿನಿಮಾ ಮಾಡುವಾಗ ಶೂಟಿಂಗ್ ಟೈಮಲ್ಲಿ ನಡೆಯುವಾಗ ಏನಾಯ್ತು, ಕ್ಯಾಮರಾಮ್ಯಾನ್ ಕ್ರೀನ್ ಹಾಕೊಂಡು ಮೇಲ್ ಹೋದ್ರು, ತುಂಬ ಮೇಲ್ ಹೋಗಿದ್ರು, ಅಲ್ಲಿ ಜೇನು ಹುಳ ಇತ್ತು. ಜೇನು ಹುಳ ಅದು ಕ್ಯಾಮ್ರಾ ಹೋಗಿ ರಿಫ್ಲೆಕ್ಟರ್ ಎಲ್ಲ ಹಾಕಿರ್ತಾರಲ್ಲ, ಆ ಲೈಟಿಗೆ ಅದು ಎಲ್ಲ ಆಚೆ ಬಂದ್ಬಿಡ್ತು. ಆಚೆ ಬಂದು ಕ್ಯಾಮ್ರಾ ಅಸಿಸ್ಟೆಂಟ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತು. ಅವ್ರ ಕ್ಯಾಮ್ರಾನ ಸೇವ್ ಮಾಡೋಕ್ಕೋಸ್ಕರ ಏನ್ ಮಾಡಿದ್ರು, ಅವ್ರು ಅಲ್ಲೇ ಇದ್ರು ಮೇಲೆ ತುಂಬಾ ಹೊತ್ತು. ಕ್ಯಾಮ್ರಾ ಎಲ್ಲ ಇಳಿಸ್ಕೊಳ್ಳೋ ಅಷ್ಟೊತ್ತಿಗೆ ಅವ್ರನ್ನ ಫುಲ್ ಅದು ಸುತ್ತುವರೆದು ಅವರು ಹೋಗ್ಬಿಡ್ತು.
1: ಅಯ್ಯೋ,
0: ಸೊ ಅದೊಂದು ನನ್ನ ಅಂದ್ರೆ ವೃತ್ತಿ ಜೀವನದಲ್ಲಿ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ನನ್ನ ಕಣ್ಮುಂದೇನೆ ಹಾಗಾಯ್ತು. ಅದು ಅವರು ಆ ಕ್ಯಾಮ್ರಾನ ಎಷ್ಟು ತುಂಬಾ ಎಕ್ಸ್ಪೆನ್ಸಿವ್ ಎಕ್ವಿಪ್ಮೆಂಟ್ ಅಲ್ವಾ, ಅದನ್ನ ಸೇವ್ ಮಾಡೋದು
1: ಅಂದ್ರೆ ಅದಕ್ಕಿಂತ ಹೆಚ್ಚು ಅಮೂಲ್ಯ ಅಲ್ವಾ.
0: ಆದ್ರೆ ಆತರ ಮಾಡಿದ್ರು ಒಬ್ರು ಕ್ಯಾಮ್ರಾ ಅಸಿಸ್ಟೆಂಟ್. ಅದೊಂದು ನನ್ಗೆ ತುಂಬಾ ಯಾವಾಗ್ಲೂ ಬೇಜಾರಾಗತ್ತೆ ನೆನ್ಸ್ಕೊಂಡು. ನನ್ ಕಣ್ಮುಂದಾನೆ ನಡೆದೋಯ್ತು, ಕೇಳಿದ್ರೆ ಒಂಥರ, ಆದ್ರೆ ನನ್ ಕಣ್ಮುಂದಾನೆ ನಡೀತು. ಸೊ ಅದಕ್ಕಿಂತ ಇನ್ನೇನು ಕಹಿ ಘಟನೆಗಳು ನನಗೆ ಪರ್ಸನಲ್ ಆಗಿ ಏನಿಲ್ಲ, ನಾನು ಹಾಗೆ ನಿಭಾಯಿಸ್ಕೋತೀನಿ ಮೇಡಮ್. ನನ್ಗೇನು ಅಷ್ಟೊಂದು ತೊಂದರೆ ಆಗಿಲ್ಲ.
1: ಬಹಳಷ್ಟು ಯುವ ಕಲಾವಿದರು ಈಗ ತೆರೆ ಮೇಲೆ ಕಾಣಿಸ್ಕೊತಾ ಇದ್ದಾರೆ, ಅವರಿಗೆ ನೀವೇನು ಕಿವಿ ಮಾತು ಹೇಳ್ತೀರಿ?
0: ಅದೇ ಹೇಳೋದಲ್ಲ ಮೇಡಮ್, ಇಲ್ಲಿ ಇಂಡಸ್ಟ್ರಿ ಇಸ್ ವೆರಿ ಗುಡ್. ನಾವು ಹೇಗೆ ಅದನ್ನು ಸ್ವೀಕರಿಸ್ತೀವಿ, ನಾವು ಹೇಗೆ ನಿಭಾಯಿಸ್ತೀವಿ, ನಮ್ಮ ಆ್ಯಟಿಟ್ಯೂಡ್ ನಾವು ಹೇಗೆ ಇಟ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನಂದರೆ ನಮ್ಮ ಕೆಲಸದ ಬಗ್ಗೆ ನಮ್ಗೆ ರೆಸ್ಪೆಕ್ಟ್ ಇರಬೇಕು. ಈಗ ಹೊಸಬರಲ್ಲಿ ನಾನು ಸ್ವಲ್ಪ ಅದನ್ನು ಕಡಿಮೆ ನೋಡ್ತೀನಿ. ಎಲ್ಲ ಅವ್ರಿಗೆ ಗೊತ್ತಿರೋ ಥರ ಅಂದ್ಕೊಂಡಿರ್ತಾರೆ. ಅದನ್ನು ಸ್ವಲ್ಪ ಹಿರಿಯರಿಂದ ತಿಳ್ಕೊಂಡು ನಿರ್ದೇಶಕರು ಏನು ಹೇಳ್ತಾರೆ ಅದನ್ನು ಮಾಡಿ, ಮತ್ತು ಯಾಕಂದರೆ ಅವರು ಜಾಸ್ತಿ ವರ್ಷ ಇನ್ನೂ ಕಲಾವಿದರಾಗಿ ಉಳಿಬೇಕು ಅಂತ ಹೇಳಿದ್ರೆ ಆ ಥರ ತುಂಬ ರೆಸ್ಪೆಕ್ಟಿಂದ ನಮ್ಮ ಕೆಲಸನ ನಾವು ಮಾಡಿದ್ರೆ ಉಳಿಬಹುದು ಅಂತ ನನಗನ್ಸುತ್ತೆ.
1: ಆಕಾಶವಾಣಿಗೆ ಬಂದಿದ್ದೀರಾ, ವಿವಿಧ ಭಾರತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು?
0: ಆಕಾಶವಾಣಿ ಅಂದರೆ ಏನಂದ್ರೆ, ನನಗೇನು ನೆನಪಿದೆ ಅಂದರೆ, ಮನೆಯಲ್ಲಿ ಬರೀ ರೇಡಿಯೋನೇ ನಾವು ಕೇಳ್ತಾ ಇದ್ದಿದ್ದು. ನಮ್ಮ ತಾಯಿಯವರು ಬೆಳಿಗ್ಗೆ 6 ಗಂಟೆಗೆ ರೇಡಿಯೋ ಹಾಕ್ತಾರೆ. ರೇಡಿಯೋ ಹಾಕಿದ್ರೆ ಮತ್ತೆ ಅದು ಅವರು ಬಂದ್ ಮಾಡೋದು ಮಧ್ಯಾಹ್ನ ಏನೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಾಗ ಮಾತ್ರ. ಸೊ ಹಾಗಾಗಿ 102.9 ನಾವು ದಿನ ಆಮೇಲೆ ಸ್ಕೂಲ್ ಹೋಗೋ ಟೈಮಲ್ಲಿ 7:45 ಚಿತ್ರಗೀತೆ ಅಂತ ಎರಡು ಹಾಡು ಬರ್ತಾ ಇತ್ತು. ಅದನ್ನ ಕೇಳ್ಕೊಂಡೆ ನಾವು ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ರೇಡಿಯೋ ಬಗ್ಗೆ ಅದೊಂದು ಏನ್ ಹೇಳ್ತಾರೆ, ಒಂದು ಆತ್ಮೀಯವಾದ, ಅದನ್ನೇ ಕೇಳ್ಕೊಂಡು ಬೆಳೆದಿರೋದು. ಹಿಂದಿ ಹಾಡಿರ್ಬೋದು, ಕನ್ನಡ ಹಾಡಿರ್ಬೋದು, ಕನ್ನಡ ಎಲ್ಲ ಹಳೆಯ ಹಾಡುಗಳು ನನಗೆ ಅಷ್ಟು ಚೆನ್ನಾಗಿ ಗೊತ್ತು, ಯಾಕೆಂದ್ರೆ ರೇಡಿಯೋ ಮೂಲಕನೇ. ಇನ್ನೇನು ನಮ್ಗೇನು ಅವಾಗ ಬೇರೆ ಇದಿರಲಿಲ್ಲ, ಇಲ್ಲ ಟೇಪ್ ರೆಕಾರ್ಡಲ್ಲಿ ಕೇಳಬೇಕು, ಇಲ್ಲ ಅಂತಂದ್ರೆ ರೇಡಿಯೋದಲ್ಲಿ ಕೇಳಬೇಕು. ಮತ್ತೆ ಆ ರೇಡಿಯೋದಲ್ಲಿ ಕೇಳೋ ವಾಯ್ಸ್ಗಳು ನಮ್ಗೆ ಅಷ್ಟು ಆಪ್ತವಾಗ್ಬಿಡುತ್ತೆ, ಯಾಕಂದ್ರೆ ಅದನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತೀವಲ್ಲ, ಅಯ್ಯೋ ಇವ್ರು ಬಂದ್ರು ಇವತ್ತು ಅಂತ. ಹಂಗೆ ಈ ನಡುವೆ ಸ್ವಲ್ಪ ರೇಡಿಯೋ ಕೇಳೋದು ಕಮ್ಮಿ ಆಗಿದೆ, ಬಿಟ್ರೆ 102 ಮಾತ್ರ ನಮ್ಮ ತುಂಬಾ ಫೇವ್ರೇಟ್.
1: ಬಹಳ ಸಂತೋಷ. ಇನ್ನು ಚಿತ್ರಪ್ರೇಮಿಗಳಿಗೆ ನೀವೇನು ಹೇಳ್ತೀರಾ?
0: ಚಿತ್ರಪ್ರೇಮಿಗಳಿಗೆ ಏನು ಹೇಳಬೇಕು ಅಂದ್ರೆ, ಕನ್ನಡ ಚಿತ್ರಗಳನ್ನ ಖಂಡಿತವಾಗ್ಲೂ ನೋಡಿ, ಸಿಡಿ ನೋಡಬೇಡಿ, ಟಿವಿಯಲ್ಲಿ ಬರೋದನ್ನ ನೋಡಬೇಡಿ, ಚಿತ್ರಮಂದಿರಗಳಿಗೆ ಹೋಗಿ ಚಿತ್ರಗಳನ್ನ ನೋಡಿದ್ರೆ ನಮ್ಮ ಚಿತ್ರರಂಗ, ಚಿತ್ರದ ಉದ್ಯಮ ಏನಿದೆ ಅದು ಇನ್ನಷ್ಟು ಉಳಿದು ಬೆಳೆಯುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಬಹಳ ಸಂತೋಷವಾಯ್ತು ಪವಿತ್ರ, ನಿಮ್ ಜೊತೆ 1 ಗಂಟೆ ಕಾಲ ಕಳೆದಿದ್ದು.
0: ನನಗೂ ತುಂಬಾ ಸಂತೋಷ ಆಯ್ತು ಮೇಡಮ್, ನೀವು ನನ್ನನ್ನ ಇಲ್ಲಿ ಕರೆಸಿ ಒಂದು 1 ಅವರ್ ನನ್ಗೆ ಜನರು, ನಿಮ್ ಜೊತೆ ಅಲ್ಲದೆ ಇದನ್ನ ಜನರಿಗೆ ತಲುಪಿಸ್ತಾ ಇದೀವಿ, ಜನರ ಜೊತೆನೆ ಮಾತಾಡಿದಾಗ ಅನ್ಸುತ್ತೆ ಅವರು ನನ್ನ ಅಭಿಪ್ರಾಯ, ನನ್ನ ಮಾತುಗಳನ್ನ ಕೇಳಿ ಅವರು ಸಂತೋಷ ಪಟ್ಟಿರ್ತಾರೆ. ನಿಮ್ಮನ್ನ ನೋಡಿ ನನಗೂ ಸಂತೋಷ ಆಯ್ತು.
1: ಚಿಕ್ಕ ವಯಸ್ಸಿನಿಂದಲೇ ಕ್ಯಾಮ್ರಾ ಎದುರಿಸ್ತಾ ಬಂದಿದ್ದೀರಿ, ಆದರೂ ಬಹಳ ಪ್ರಶಾಂತವಾಗಿ ಸೌಮ್ಯವಾಗಿ ಇಷ್ಟು ವರ್ಷಗಳು ಚಿತ್ರರಂಗದಲ್ಲಿ ನಡೆದು ಬಂದಿದ್ದೀರಾ. ನಿಮ್ಮ ಈ ನಿರಾಳ ಬದುಕು ಹೀಗೆ ಮುಂದುವರಿಲಿ ಅಂತ ನಮ್ಮ ವಿವಿಧ ಭಾರತಿ ತಂಡ ಹಾರೈಸ್ತಾ ಇದೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
1: ನಮಸ್ಕಾರ.
0: ನಮಸ್ಕಾರ ಮೇಡಮ್.

ಸ್ನೇಹಿತರೆ, ಇದುವರೆಗೆ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಜನಪ್ರಿಯ ನಟಿ ಪವಿತ್ರ ಲೋಕೇಶ್, ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಲಲಿತಾ ಸತ್ಯಮೂರ್ತಿ ಹಾಗೂ ಎಂ ಶಿವರಾಮ್.

9:15:20 ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ಸಮಯ ಸುಂದರ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಸಮಯ ಸರಿಯಾಗಿ 10 ಗಂಟೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ್ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ದೋಹಾದಲ್ಲಿ ಇಂದು ಕತಾರ್ನ ಪ್ರಧಾನಿ ವಿದೇಶಾಂಗ ಸಚಿವ ಮೊಹಮ್ಮದ್ ಬಿನ್ ಅಬ್ದುಲ್ ರಹಮಾನ್ ಬಿನ್ ಜಾಸಿಮ್ ಅಲ್ ಥಾನಿ ಅವರನ್ನು ಭೇಟಿ ಮಾಡಿದರು. ಉಭಯ ನಾಯಕರು ಇಂಧನ ವ್ಯಾಪಾರ, ಹೂಡಿಕೆ, ಸಂಪರ್ಕ, ಭದ್ರತೆ ಸೇರಿದಂತೆ ದ್ವಿಪಕ್ಷೀಯ ಸಹಕಾರದ ವಿವಿಧ ಆಯಾಮಗಳ ಕುರಿತು ಸಮಾಲೋಚನೆ ನಡೆಸಿದರು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1 ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಗ್ರಾಮ ಆಡಳಿತಾಧಿಕಾರಿ ಭುವನ ಅವರಿಗೆ ಅಪಘಾತ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಎಸ್ಐಆರ್ ಒತ್ತಡದಿಂದ ಆಗಿದೆಯೋ ಅಥವಾ ಬೇರೆ ಕಾರಣದಿಂದ ಆಗಿದೆಯೋ ಎಂಬ ಬಗ್ಗೆ ತನಿಖೆ ನಡೆಸುವುದಾಗಿ ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಗ್ರಾಮ ಆಡಳಿತಾಧಿಕಾರಿಗಳು ನಡೆಸುತ್ತಿದ್ದ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅವರು, ಮೃತರ ಕುಟುಂಬಕ್ಕೆ ಎಲ್ಲ ಸೌಲಭ್ಯ ನೀಡಲಾಗುವುದು ಎಂದು ಭರವಸೆ ನೀಡಿದರು. ದೇಶದ ಭದ್ರತೆ ಮತ್ತು ರಾಜ್ಯದ ಸಂಪನ್ಮೂಲಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸಂಸದ ಬಸವರಾಜ ಬೊಮ್ಮಾಯಿ ಅವರಿಂದು ದಿವಂಗತ ಪ್ರೊಫೆಸರ್ ಗುರುರಾಜ್ ಬಿ ಕಲಕೋಟಿ ಅವರ ನುಡಿನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಸಾಧನೆಗಳನ್ನು ಸ್ಮರಿಸಿ ಶ್ರದ್ದಾಂಜಲಿ ಸಲ್ಲಿಸಿದರು. ಲಂಡನ್ನಲ್ಲಿ ಇಂದು ನಡೆದ ವಿಂಬಲ್ಡನ್ ಟೆನಿಸ್ ಮಹಿಳೆಯರ ಸಿಂಗಲ್ಸ್ ಪಂದ್ಯದಲ್ಲಿ ಅಮೆರಿಕದ ಜೆಸ್ಸಿಕಾ ಪೆಗುಲಾ ಅವರು ತಮ್ಮ ದೇಶದವರೇ ಆದ ಇವಾ ಜೋವಿಕ್ ಅವರನ್ನು 4-6

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:03:35 ಇನ್ನೀಗ ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಪ್ರಣಯ ಗೀತೆಗಳ ಪ್ರೇಮ ನಿನಾದ. ಈ ಹೊತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ.

ಅಂತ ಕೂಡ ಮೆಸೇಜ್ ಮಾಡ್ತಾ ಇದ್ದಾರೆ. ಖಂಡಿತ ಹೇಳ್ಬಿಡ್ತೀನಿ, ತುಂಬ ತಡ ಮಾಡೋದಿಲ್ಲ, ತುಂಬ ದಿನಗಳು ಕೂಡ ಆಗೋಯ್ತು ನಮ್ಮ ಗೀತೆಯ ಜೊತೆ ಜೊತೆಗೆ ನಾವು ಮಾತುಕತೆಯನ್ನ ಮಾಡಿ. ಏನಿಲ್ಲ, ಇತ್ತೀಚೆಗೆ ಇಬ್ರು ಹುಡುಗ ಹುಡುಗಿ, ಇಬ್ರು ಅನ್ನೋದಕ್ಕಿಂತ ಹುಡುಗ ಹುಡುಗಿ ಸೇರಿದ್ಮೇಲೆ ಒಬ್ಬರೇ ಆಗ್ಬಿಡ್ತಾರೆ ಅಲ್ವಾ, ಹಾಗೆ ಆ ಹುಡುಗ ಹುಡುಗಿ ಮಾತಾಡೋದು ಕೇಳ್ತಾ ಇದ್ದೆ. ಹುಡುಗ ತುಂಬ ತುಂಬ ತುಂಬ ಚೆನ್ನಾಗಿ ಕೇಳ್ತಾ ಇದ್ದ, ಬಂಗಾರಿ ನನ್ನ ಆಸೆಯನ್ನು ಯಾವಾಗ ನೆರವೇರಿಸ್ತೀಯ ಅಂತ. ಗೊತ್ತಿಲ್ಲ ಯಾವ ಆಸೆ ಕೇಳ್ತಾ ಇದ್ದ, ಏನು ಎತ್ತ ಅಂತ. ಆದರೂ ಸಹ ಆ ಬಂಗಾರಿಕೆನೆ ಎಷ್ಟು ಕೆಂಪೇರಿತ್ತು ಅಂತ ಹೇಳಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಈಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ಅವರ ಬಂಗಾರಕ್ಕೆ ಅಥವಾ ಬಂಗಾರಿಗೆ ಆ ಸಖ ಸಖಿಗೆ ಏನಂತ ಕೇಳ್ತಾರೆ ತಮ್ಮ ಆಸೆಯನ್ನು ಕೇಳೋವಾಗ? ಎಷ್ಟು ಮುದ್ದು ಮಾಡಿ ಕೇಳ್ಬೋದು, ಯಾವ ಹೆಸರಲ್ಲಿ ಕೇಳ್ಬೋದು, ಏನಂತ ಕೇಳ್ಬೋದು, ಹೇಗೆಲ್ಲ ಪದಗಳನ್ನು ಜೋಡಿಸ್ಬೋದು ಅನ್ನುವಂತಹ ಕುತೂಹಲ ನನಗೂ ಕೂಡ ಇದೆ. ಅದನ್ನು ಎರಡು ಸಾಲಿನಲ್ಲಿ ಅದು ಕವನ ಆದರೂ ಪರವಾಗಿಲ್ಲ, ನಿಮ್ಮ ಮನಸ್ಸಿನ ಮಾತಾದರೂ ಪರವಾಗಿಲ್ಲ. ನಿಮ್ಮ ಬಂಗಾರಿ ಅಥವಾ ಆ ಬಂಗಾರ ಇಬ್ಬರಿಗೂ ಸಹ ಯಾವ ರೀತಿ ನಿಮ್ಮ ಮನದ ಆಸೆಯನ್ನು ವ್ಯಕ್ತಪಡಿಸ್ತೀರಾ ಅನ್ನೋದನ್ನು ನಿಮ್ಮ ಮಾತುಗಳಲ್ಲಿ, ಕವನದಲ್ಲಿ, ಹಾಡಿನ ಸಾಲಿನಲ್ಲಿ ನಮಗೆ ತಿಳಿಸ್ಬೋದು. ನಮ್ಮನೆಯಲ್ಲಿ ದೂರವಾಣಿ ಸಂಖ್ಯೆ, ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9484301029 9483091029. ಈ ಸಂಖ್ಯೆಗೆ ಬೇಗ ಬೇಗ ಆ ಬಂಗಾರದಂಥ ಸಂದೇಶಗಳು ಹರಿದು ಬರಲಿ. ಆ ಮನದಾಸೆ ಎಷ್ಟಿದೆ ತಿಳ್ಕೊಳ್ಳೋ ಅಂತ ಆಸೆ ನನಗೂ ಕೂಡ.

ಹೋಬನದ ಸೌರಭವೇ, ಬಾಯಿಲಿ ನನ್ನ ಬಳಿ, ನಿನಗಾಗಿಯೇ ಕಾದಿಹುದು ಈ ಹೃದಯದ ಬಳ್ಳಿ. ಬಾ ಬಂದು ಬೆವರೆತು ಬಿಡು, ಬಂದು ಬೆರೆತು ಬಿಡು ನನ್ನೀ ಜೀವದಲ್ಲಿ, ನೀನಿಲ್ಲದ ಬಾಳು ಕಗ್ಗತ್ತಲೆಯ ಹಾದಿ. ಸುಂದರವಾದ ಕವನದ ಜೊತೆಗೆ ತಮ್ಮ ಬಯಕೆಯ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬಂಗಾರಕ್ಕೆ ಯಾರು? ಶಾಂತಾಚಾರ ಬಡಿಗೇರ ಅವರು, ಕೊಕ್ಕನೂರು ಹರಿಹರ. ಇಲ್ಲಿಂದ ಮತ್ತೊಬ್ಬರು ನಮ್ಮ ಕೇಳುಗರು 7560 ನಂಬರ್ ನೆಗೆತಿ. ಇವರು ಹೆಸರನ್ನು ತಿಳಿಸಿಲ್ಲ. ಇವರು ಕೂಡ, ನಾನು ನನ್ನ ಬಂಗಾರ ಹುಡುಗಿಗೆ ತುಂಬ ವಿಚಾರಗಳನ್ನು ತಿಳಿಸ್ಕೊಡ್ತೀನಿ, ಆದರೆ ಅವಳಿಗೆ ಅರ್ಥನೇ ಆಗೋದಿಲ್ಲ. ಆದರೂ ಅಣ್ಣವ್ರ ಹಾಡು ಕೇಳಿಬಿಟ್ರೆ, ಅಣ್ಣವ್ರ ಹಾಡನ್ನು ನಾನು ಹಾಕ್ಬಿಟ್ರೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಬೇಗ ನನ್ನ ಆಸೆ ಏನು ಅಂತ. ಆತ್ಮೀಯರೇ, ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಟ್ಟಿಗೆ ಶೇರ್ ಮಾಡ್ಬೋದು. ನಿಮ್ಮ ಬಂಗಾರಿಗೆ ಅಥವಾ ನಿಮ್ಮವರಿಗೆ, ನಿಮ್ಮ ಹುಡುಗನಿಗೆ, ಹುಡುಗಿಗೆ ಮನದಾಸೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತೀರಿ? ಕವನದಲ್ಲಾಗಲಿ ಮಾತಿನಲ್ಲಾಗಲಿ ಎರಡೇ ಎರಡು ಸಾಲಿನ ನಿಮ್ಮ ಸಂದೇಶ ನಮ್ಮನ್ನು ಬಂದು ತಲುಪಲಿ. ನಮ್ಮಲ್ಲಿದ್ದ ವಾಟ್ಸಪ್ ಸಂಖ್ಯೆ 9483091019 4830 9102 9.

10:19 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಪ್ರಣಯ ಗೀತೆಗಳ ಕಾರ್ಯಕ್ರಮ, ಪ್ರೇಮ ನಿನಾದ ನಿಮ್ಮದೇ ಕಾರ್ಯಕ್ರಮ, ನಿಮ್ಮ ಮಾತುಗಳಿಗಾಗಿ ನಿಮ್ಮ ಸಂದೇಶಗಳಿಗಾಗಿ ಇರುವಂತಹ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಕೇಳುಗರಿಗೆ ಕೇಳಿದ್ದೆ, ನಿಮ್ಮ ಮನದನ್ನೇ, ಆ ಬಂಗಾರಿ, ಆ ಹುಡುಗಿ, ಆ ಹುಡುಗ ಮನದನ್ನ ಯಾರಾದರೂ ಪರವಾಗಿಲ್ಲ ಅಪ್ಪ, ಅವರಿಗೆ ನಿಮ್ಮ ಆಸೆಯನ್ನು ನೀವು ತಿಳಿಸುವಂಥ ಬಗೆ ಏಕೆ ಅಂತ ಕಾರ್ಯಕ್ರಮ ಕೇಳ್ತಾ ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರತೀಕ್ಷಾ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕವಿತಾ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನ ಸಂದೇಶವನ್ನು ಕಳಿಸಿದ್ದಾರೆ. ಮಹೇಶ್ ಹೊಸೂರು ಶಿಕಾರಿಪುರದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನನ್ನ ಒಲವಿನ ಬಂಗಾರಿ, ನನ್ನ ಹೃದಯ ಕತ್ತ ಚೋರಿ, ಕೊಡಿಸುವೆ ನಿನಗೆ ಚುರುಮುರಿ, ನೀ ನನ್ನ ಮುತ್ತಿನ ಸಿರಿ, ನಿನಗೇನಾದರೂ ಕೊಡಿಸದಿದ್ದರೆ ಸಾರಿ ಸಾರಿ ಡೋಂಟ್ ವರಿ ನನ್ನ ಚಿಂಗಾರಿ ಅಂತ ಈ ರೀತಿ ಹೇಳಿದ್ರೆ ನಿಜವಾಗ್ಲೂ ಅವರು ನಿಮ್ಮ ಮನದಾಸೆಯನ್ನು ಪೂರೈಸ್ತಾರಾ ಇಲ್ಲ ಅಂದರೆ ಆಹಾ ನಿಮಗೂ ಒಂದು ಕವನ ಹೇಳ್ತೀನಿ ಅಂತ ಹೇಳ್ತಾರಾ ಗೊತ್ತಿಲ್ಲ. ಆದರೂ ತುಂಬ ಚೆನ್ನಾಗಿದೆ ಮಹೇಶ್ ಅವರೇ. ಆತ್ಮೀಯರೇ, ನೀವು ಸಹ ಇದೇ ರೀತಿ ನಿಮ್ಮ ಮನದನ್ನಿಗೆ ಅಥವಾ ನಿಮ್ಮ ಬಂಗಾರಿ ಬಂಗಾರ ಆ ಹುಡುಗ ಹುಡುಗಿಗೆ ನಿಮ್ಮ ಮನದ ಆಸೆಯನ್ನು ತಿಳಿಸುವಂಥ ಬಗ್ಗೆ ಹೇಗೆ ಎರಡೇ ಎರಡು ಸಾಲು ಕವನ ಆದರೂ ಪರವಾಗಿಲ್ಲ, ಮಾತಾದರೂ ಪರವಾಗಿಲ್ಲ, ಸಂದೇಶದಲ್ಲಿ ನಮಗೆ ಹರಿದು ಬರಲಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ ಹೇಗಿದೆ ನೋಟ್ ಮಾಡ್ಕೊಳ್ಳಿ, 9483091029483091029.

ಇಂದಿನ ಪ್ರಣಯ ಗೀತೆಗಳ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಕೇಳಿಗೆ, ನಿಮ್ಮ ಬಂಗಾರಿಗೆ, ನಿಮ್ಮ ಮನದನ್ನನಿಗೆ, ಆ ಚೆಲುವನಿಗೆ, ಆ ಚೆಲುವಿಗೆ ನೀವು ಕೇಳುವಂತಹ ಮಾತು, ಆ ಆಸೆಯನ್ನು ವ್ಯಕ್ತಪಡಿಸುವಂತಹ ರೀತಿ ಯಾವುದು ಅಂತ ಅದನ್ನು ಎರಡು ಸಾಲಿನಲ್ಲಿ ಬರೆದು ಕಳಿಸಿ. ಕವನ ಆದರೂ ಪರವಾಗಿಲ್ಲ, ಮಾತಾದರೂ ತೊಂದರೆ ಇಲ್ಲ. ಅದನ್ನು ನಿಮ್ಮ ಮನಸ್ಸಿನ ಮಾತುಗಳನ್ನು ತಿಳ್ಕೊಳ್ಳುವಂಥ ಕುತೂಹಲ ನಮಗೆ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9483091019483092109.

10:30 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನನ್ನನ್ನು ಪ್ರೀತಿಸಿದವಳು ಯಾವತ್ತಿಗೂ ಸಹ ಖುಷಿಯಾಗಿರಬೇಕು ಅಂತಾನೆ ನಾನು ಹಾರೈಸ್ತೀನಿ ಅಂತಿದ್ದಾರೆ ಹರಿಹರನ್ ಅವರು, ವಿಜ್ಞಾನ ನಗರ ಇಲ್ಲಿಂದ. ಆನಂದ್ ಕುಲಕರ್ಣಿ ಅವರು ಸುಲೇಪೇಟಿನ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಂಬರ್ ಎಂಡಿಂಗ್ ವಿತ್ 7876 ಇವರು ಕೂಡ ಕಾರ್ಯಕ್ರಮ ಇಷ್ಟವಾಯಿತು ಅದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಣಿ ಅವರು ಮಳೂರಿನ ಸಂದೇಶವನ್ನು ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ಕೊಡುವೆ ನಾನು ಬೊಗಸೆ ತುಂಬ ಒಲವು ಅನುದಿನವು ಕೊನೆಯವರೆಗೂ ನನ್ನವನಿಗೆ ಅಂತ ಹೇಳ್ತಿದ್ದಾರೆ. ತುಂಬ ಚೆನ್ನಾಗಿದೆ. 2 ಸಾಲ ಆದರೂ ತುಂಬ ಆರ್ಥಿಕವಾಗಿದೆ. ಕೊಡುವೆ ನಾನು ಬೊಗಸೆ ತುಂಬ ಒಲವು ಅನುದಿನವು ಕೊನೆಯವರೆಗೂ ನನ್ನವನಿಗೆ.

ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ, ಗೊತ್ತಾಗಿದ್ರೆ ನಾವು ಸಹ ಹೇಳ್ಬೋದಿತ್ತು ಅಂತ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಂಬರ್ನಿಂಗ್ ವಿತ್ 8298 ಖಂಡಿತ ಹೇಳ್ಬಿಡ್ತೀನಿ. ಏನಿಲ್ಲ, ನಿಮ್ಮ ಬಂಗಾರಿಕೆ ಅಥವಾ ನಿಮ್ಮ ಮನದನ್ನನಿಗೆ ನಿಮ್ಮ ಆಸೆಯನ್ನು ತಿಳಿಸುವಾಗ ನೀವು ಹೇಳುವಂಥ ಮಾತು ಯಾವುದು? ಸೀಕ್ರೆಟ್ ಆಗಿದೆ ಅಂತ ಗೊತ್ತು, ಆದರೂ ಸಹ ಆ ರಹಸ್ಯವಾದ ಮಾತನ್ನು ತಿಳ್ಕೊಳ್ಳುವಂಥ ಕೆಟ್ಟ ಕುತೂಹಲ ನನಗೂ ಸ್ವಲ್ಪ ಇದೆ. ಎರಡೆರಡು ಸಾಲಿನಲ್ಲಿ ತಿಳಿಸ್ಕೊಡ್ಬೋದು, ನಿಮ್ಮ ಕಲ್ಪನೆ ಆದರೂ ಪರವಾಗಿಲ್ಲ, ವಾಸ್ತವದಲ್ಲಿ ಹೇಳಿದರೂ ತೊಂದರೆ ಇಲ್ಲ, ಹೇಳಬೇಕು ಅಂತ ಅಂದ್ಕೊಂಡಿರೋ ಮಾತಾದರೂ ಪರವಾಗಿಲ್ಲ, ಎರಡೆರಡು ಸಾಲಿನಲ್ಲಿ ನಿಮ್ಮ ಆ ಮನದಾಸೆಯ ಮಾತುಗಳನ್ನು ಬರೆದು ನಮಗೆ ಕಳಿಸ್ಕೊಡ್ಬೋದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9430919129. ಕಾರ್ಯಕ್ರಮ ಕೇಳ್ತಾ ಜಯಶ್ರೀ ಅವರು ಗೋಕಾಕಿನ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹೋಳ ಲಕ್ಷ್ಮೀ ಚಂದ್ರಶೇಖರ್ ಅವರು ಸಹ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕೆಂಪರಾಜು ಮಾರಸಂದ್ರ ತುರ್ಬೇಕೆರೆ ತುಮಕೂರು ಇವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಾದಾಮಿ ತಾಲೂಕು ಕೆರೂರು ಪಟ್ಟಣದಿಂದ ಕುಬೇರ ಅವರ ಸಂದೇಶ ಬಂದಿದೆ. ಸುಧೀರ್ ಕೆ ಅವರು ಚೊಕ್ಕಸಂದ್ರ ಬೆಂಗಳೂರಿನ ಸಂದೇಶವನ್ನು ಕಳಿಸ್ಕೊಟ್ಟು ಹೇಳ್ತಾ ಇದ್ದಾರೆ, ಒಂದೊಳ್ಳೆಯ ಸಾಲುಗಳನ್ನ ಹಾಕಿದ್ದಾರೆ. ಹೇ ಸಖಿಯೇ, ನನ್ನ ಪ್ರಿಯತಮಿಯೇ, ನನ್ನ ಜೀವನದ ನವಿಲೆ, ಬಣ್ಣ ಬಣ್ಣದ ನಿನ್ನ ಬಂಗಾರದ ನುಡಿ ಮುತ್ತುಗಳನ್ನು ಕೇಳಲು ಬಯಸುವೆ, ಅಥವಾ ನಿನ್ನ ಬತ್ತಳಿಕೆಯಲ್ಲಿರುವಂತಹ ಬಾಣದಿಂದ ನನ್ನ ಅಂದರೆ ನಮ್ಮಿಬ್ಬರ ಹೃದಯವನ್ನು ಗುರಿಯಾಗಿಸುವೆಯಾ, ಕಾಯುತ್ತಿರುವೆ ಏಕಾಂಗಿಯಾಗಿ ಅಂತ. ತುಂಬ ಚೆನ್ನಾಗಿದೆ, ನೀವು ಕಾಯ್ತಾ ಇರುವಂತಹ ಆ ಕಾಯುವಿಕೆಗೆ ಆ ನಿಮ್ಮ ನವಿಲು ಬಹಳ ಬೇಗ ಬರಲಿ.

ಕೆಜಿಎಫ್ ವಿವೇಕ ನಗರದಿಂದ ಮಂಜುನಾಥಚಾರಿ, ನಂದಿನಿ, ಚಂದನ್, ಜಯಶ್ರೀ ಅವರು ಸಹ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ನಂದಿನಿ ಬಂಗಾರಿ ಅಂತ ಕರೀತಾಳೆ, ಮುದ್ದಾಗಿ ನಾನು ಸಿಂಗಾರಿ ಅಂತ ಕರಿತೀನಿ, ಇದು ನಿಜವಾಗ್ಲೂ ಸತ್ಯ ಅಂತ ಕೂಡ ಹೇಳ್ತಿದ್ದಾರೆ. ನಾನು ಸುಳ್ಳು ಅಂತ ಹೇಳಿಲ್ವಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿದೆ. ಬಂಗಾರಿ ಸಿಂಗಾರಿ ಅಂತ ಇಬ್ಬರು ಕರ್ಕೊಳ್ತಾ ಇರ್ಬೋದು, ನಿಮ್ಮ ಆಸೆಗಳನ್ನ ಹೇಳ್ಕೊಳ್ತಾ ಹೋದಲ್ವ. ಇನ್ನು ಚಿನ್ನಿ ಲಕ್ಕಿ, ನಿಂಗೆ ಬಂಗಾರ ಬೇಕಾ ಚಿನ್ನ, ಇವ ದಾವಣಗೆರೆಗೆ ಹೋಗೋಣ ಅಂತ ಕರೀತಾರಂತೆ. ಹೂವಳೆ ಲಕ್ಷ್ಮಿ ಚಂದ್ರಶೇಖರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬಂಗಾರದ ಬೆಲೆ ತುಂಬ ಆಗಿದೆ, ಬಂಗಾರಿಯಿಂದ ಕರಿಬೋದಷ್ಟೇ, ಬಂಗಾರ ಕೊಡ್ಸೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಇನ್ನು ಕಾರ್ಯಕ್ರಮ ಕೇಳ್ತಾ ಗಿರ್ಜಮ್ಮ ಅನ್ನಪೂರ್ಣ ಯಶಸ್ವಿನಿ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಲ್ಲಿ ಇದ್ದರು ಮನದಾಸೆಯ ವ್ಯಕ್ತಪಡಿಸಲು ಏತಕ್ಕೆ ಬೇಕು ಮಾಮೂಲಿ ಮಾತಿನ ಸಹಾಯ, ನಲ್ಲಿ ಇದ್ದರು ಮನದಾಸೆಯ ವ್ಯಕ್ತಪಡಿಸಲು ಏತಕ್ಕೆ ಬೇಕು ಮಾಮೂಲಿ ಮಾತಿನ ಸಹಾಯ, ಒಲವ ನೋಟ ಬಿಸಿ ಸ್ಪರ್ಶ, ತುಂಟ ಮಾತಿದ್ದರೆ ಸಾಕು ಇಬ್ಬರಿಗೂ ದೊರೆಯುವುದು ಅನುರಾಗದ ಆದಾಯ. ಒಲವ ನೋಟ ಬಿಸಿ ಸ್ಪರ್ಶ, ತುಂಟ ಮಾತಿದ್ದರೆ ಸಾಕು ಇಬ್ಬರಿಗೂ ದೊರೆಯುವುದು ಅನುರಾಗದ ಆದಾಯ. ವಾ ವಾ, ತುಂಬಾ ಚೆನ್ನಾಗಿದೆ. ಮಹಿ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮಾತೆಲ್ಲ ಯಾಕೆ ಬೇಕು, ಬಿಸಿ ಸ್ಪರ್ಶ ನೋಟ ಹಾಗೆ ತುಂಟ ಮಾತು ಇದೇ ಸಾಕು ಅಂತ ಹೇಳ್ತಿದ್ದಾರೆ. ಆತ್ಮೀಯರೇ, ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು. ನಾವು ನಿಲ್ಲಿದ ವಾಟ್ಸಪ್ ಸಂಖ್ಯೆ 9484920249. ನಿಮ್ಮ ಮನದ ಆಸೆಯನ್ನು ನಿಮ್ಮ ಒಟ್ಟಿಗೆ ವ್ಯಕ್ತಪಡಿಸುವ ಆ ರೀತಿ ಯಾವುದು?

ಗೆಳತಿ, ನೀನು ದೂರದ ಅಮೇರಿಕದಲ್ಲಿ ಇದೆಯಾ? ನಾನು ನಿನಗೆ ಬಂಗಾರ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಬಂಗಾರದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಬಂಗಾರದಂಥ ಹೃದಯನ ಕಳಿಸಿದ್ದೀನಿ ಅಂತ ಒಂದೊಟ್ಟು ಹಾರ್ಟ್ ಹಾಕಿ ಕಳಿಸಿದ್ದಾರೆ HS ಮೂರ್ತಿಯವರು. ಈ ಹಾರ್ಟನ್ನು ಇಲ್ಲಿ ಕಳಿಸಿದ್ರೆ ಪ್ರಯೋಜನ ಇಲ್ಲ ಅಂದ್ಕೊಳ್ತೀನಿ. ನಿಮ್ಮವರಿಗೆ ಕಳಿಸ್ ನೋಡಿ, ಈ ದೊಡ್ಡ ಹಾರ್ಟನ್ನು ಕಳಿಸಿದ್ರೆ ಅವರು ಇನ್ನೂ ಎರಡು ಹಾರ್ಟನ್ನು ಕಳಿಸಿದ್ರು ಕಳಿಸ್ಬೋದು. ಇನ್ನು ಕಾರ್ಯಕ್ರಮ ಕೇಳ್ತಾ ಸಿದ್ಧಲಿಂಗ ಮೂರ್ತಿಯವರು ಸಿರಿಗೆರೆಯನ್ನು ಸಂದೇಶವನ್ನು ಕಳಿಸ್ಕೊಟ್ಟು, ಸಿರಿಗೆರೆಯ ನೀರಲ್ಲಿ ಬಿರಿದ ಮಲ್ಲಿಗೆ ನಾನೆಂದು ನಿನ್ನವನೇ ಅಂತ ಹೇಳ್ತಾರಂತೆ ಅವರ ನಲ್ಲಿಗೆ. ಇನ್ನು ಅನುಷ್ ಅವರ ಸಂದೇಶವನ್ನು ಕಳಿಸ್ಕೊಟ್ಟು, ವರಪೂರ್ತಿ ಕಾಯ್ತಾ ಇರ್ತೀನಿ ಮೇಡಮ್ ಶೋಗೆ ಅಂತ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಇನ್ನು ಆಳಂದಾಯಿಂದ ಶ್ರೀಶಾ ಶೀತಲ್ ಶಿವಕುಮಾರ್ ಅವರ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಸವರಾಜ್ ದಾಕ್ಷಾಯಿಣಿಯವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಇನ್ನು ನವೀನ್ ಕುಮಾರ್ ಅವರ ಸಂದೇಶ ಬಂದಿದೆ. ಇವರು ಹೇಳ್ತಿದ್ದಾರೆ, ನಾನು ಹೇಳೋದ್ರೆ ಓ ನನ್ನ ನಲ್ಲೇ ಬೆಳದಿಂಗಳ ಬಾಲೆ, ಈ ನಿನ್ನ ಸಿಹಿಯಾದ ಮಾತುಗಳೇ ನನ್ನ ಮನಸ್ಸಿಗೆ ಮುತ್ತಿನ ಮಾಲೆ ಅಂತ ಹೇಳ್ತಾರಂತೆ. ಹಾಗಾದರೆ ಹೇಳಬೇಕು, ಬರೀ ಮಾತಾಡ್ಕೊಂಡೇ ಇರಿ ಅಂತ ನಿಮ್ಮವರಿಗೆ. ಇನ್ನು ಕಾರ್ಯಕ್ರಮ ಕೇಳ್ತಾ ಹಾಡುಗಳು ತುಂಬ ಇಷ್ಟ ಆದವು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಕೆಂಪಣ್ಣ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಚಿಕ್ಕೋಡಿಯಿಂದ. ಇನ್ನು ಹನುಮಂತ ನಾಗರಬೆಂಚಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ಆಸೆಗಳು ಆಕಾಶದಷ್ಟು ಇರಲಿ, ಅದನ್ನೂ ಸಾಗಿಸಲು ಶಕ್ತಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಬಾದಾಮಿ ತಾಲೂಕು ಕೆರೂರು ಪಟ್ಟಣದಿಂದ ತಿರುಪತಿ ಬಂಗಾರಿ ಅವರು. ಆಸೆಗಳು ಆಕಾಶದಷ್ಟು ಇರ್ಬೋದು, ಆದರೆ ಅದನ್ನು ಹೇಳೋ ರೀತಿ ಕೂಡ ಬೇಕಲ್ವಾ? ನಿಮ್ಮವರು ಯಾವ ರೀತಿ ಹೇಳ್ತೀರಾ ಸಂದೇಶ ಕಳಿಸ್ಕೊಡಿ. ಇನ್ನು ಸೋಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ

ಮೇಂದರ್ಗೆ ಅವರು ಸಂದೇಶವನ್ನ ಕಳ್ಸಿಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ಕೇಳ್ತಾ ಮತ್ತಷ್ಟು ಸಂದೇಶಗಳು ಬಂದಿವೆ, ಎಲ್ಲವನ್ನ ನೋಡೋಣ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM. ಆತ್ಮೀಯರಿ, ನೀವು ಸಹ ಇದೇ ರೀತಿ ನಿಮ್ಮ ಮನದ ಮಾತುಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ನಿಮ್ಮ ಬಂಗಾರಿಗೆ, ನಿಮ್ಮ ಮನದ ನನಗೆ, ಆ ಹುಡುಗನಿಗೆ, ಹುಡುಗಿಗೆ ನೀವು ನಿಮ್ಮ ಮನದಾಸೆಯನ್ನ ಯಾವ ರೀತಿ ತಿಳಿಸ್ಕೊಡ್ತೀರಿ? ಕಲ್ಪನೆ ಆದ್ರೂ ಪರವಾಗಿಲ್ಲ, ಈ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ರು ಪರವಾಗಿಲ್ಲ, ಹೇಳಿರೋ ಮಾತಾದರೂ ಸರಿ. ಏನಂತ ಹೇಳಿದ್ರಿ? ಸ್ವಲ್ಪ ತಿಳ್ಕೊಳ್ಳೋ ಕುತೂಹಲ ನನಗೂ ಕೂಡ. ಅದನ್ನು ಎರಡೆರಡು ಸಾಲಲ್ಲಿ ಸಂದೇಶದ ಮುಖಾಂತರ ನಮಗೆ ರವಾನಿಸಿ. ನಮ್ಮನೇಲಿದ್ದ ವಾಟ್ಸಪ್ ಸಂಖ್ಯೆ 9483091019. ನಿಮ್ಮದೇ ಕಾರ್ಯಕ್ರಮ ಪ್ರಣಯ ಗೀತೆಗಳ ಪ್ರೇಮ ನಿನಾದ.

10:54 ನೀನು ಕಾರ್ಯಕ್ರಮವನ್ನ ಮುಕ್ತಾಯ ಮಾಡುವಂತ ಹೊತ್ತಾಯ್ತು. ಮತ್ತಷ್ಟು ಸಂದೇಶಗಳು ಬಂದಿವೆ, ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಒಂದು ಸಾರಿ ನೋಡ್ಕೊಂಡು ಬಂದ್ಬಿಡೋಣ. ಹಾಡುಗಳು ಕಾರ್ಯಕ್ರಮ ಇಷ್ಟವಾಯಿತು ಅಂತ ಹೇಳ್ತಾರೆ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿ, ಇಲ್ಲಿಂದ ಸಂದೇಶವನ್ನ ಕಳಿಸ್ಕೊಟ್ಟು. ಇನ್ನು ಹನುಮಂತ ಅವರು ನಾಗರಬೆಂಚಿಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇನ್ನು ತಿರುಪತಿಯಿಂದ ಯಾರು ಬಾದಾಮಿ ತಿರುಪತಿಯವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ ಬಾದಾಮಿ. ಇಲ್ಲಿಂದ ಇನ್ನು ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನೆರಳು ಇಲ್ಲದ ಮರದಲ್ಲಿ ಹಕ್ಕಿ ಕೂತಂತೆ, ಬ್ಯಾಲೆನ್ಸ್ ಇಲ್ಲದ ಫೋನಿಗೆ ನೀ ಕಾಯಿ ಕುಡಿತಂತೆ, ನಿನ್ನ ನೆನಪಿನಲ್ಲಿ ನಾ ಹಗಲು ರಾತ್ರಿ ಬೆಂದೆ, ಆದರೆ ನೀನು ಮಾತ್ರ ನೋಡಿ ಸುಮ್ಮನಾದೆ, ಕಣ್ಣಲ್ಲೇ ಸನ್ನೆ ಮಾಡಿ ಕರಗಿಸಿದೆ ನನ್ನ ಮನವ, ಈಗ ಕೇಳಿದರೆ ಸಾಲ ಎನ್ನುವೆ ನಿನ್ನ ಪ್ರೇಮದ ಋಣವ, ನಿನ್ನ ನಗು ನೋಡಲು ನಾ ಕೋಟಿ ಜನ್ಮ ಕಾಯುವೆ, ಆದರೆ ನೀನೆಲ್ಲಿರುವೆ ನನ್ನವಳು ಅಂತ ಕೇಳ್ತಿದ್ದಾರೆ. ಯಾರು ಸಚಿನ್ ಅವರು ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾಯ್ತಾ ಇದ್ದೀರಾ, ಕಾಯ್ತಾ ಇರಿ, ಎಲ್ಲಿರುವೆ ಅಂತ ಹುಡುಕಿ ಸಿಕ್ಕರೆ ನನಗೂ ಸ್ವಲ್ಪ ಹೇಳಿ ಅಂತ ಕೇಳ್ತೀನಿ. ಇನ್ನು ಚಿದಾನಂದ ಅವರು ಟಿ ವಿ ಸರ್ಕಲ್ ಹೊಸದುರ್ಗಿನ ಸಂದೇಶವನ್ನು ಕಳಿಸ್ಕೊಟ್ಟು ತಂಪಾದ ಹೊತ್ತಲ್ಲಿ ಹಾಡುಗಳು ಇಷ್ಟವಾಗ್ತಿವೆ ಅಂತಿದ್ದಾರೆ. ಇನ್ನು ಪಿ ಎಂ ಸಿ ಸಾಗರದಿಂದ ವೆಂಕಟೇಶ್ ಹಾಗೆ ಕುಟುಂಬದವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಮಾಧವನ್ ಅವರ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ನಂಬರ್ ನಿಂಗ್ ವಿತ್ 8 9 8 ಇವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಮತ್ತಾರು ತುಟಿ ಮೇಲೆ ಬಂದಂತಹ ಮಾತೊಂದೇ ಒಂದು ಎದೆಯಲ್ಲಿ ಒಡೆದಿತ್ತು 301 ಅಂತ ಹೇಳ್ತಿದ್ದಾರೆ. ನಂಬರ್ ನಿಂಗ್ ವಿತ್ 9 3 9 6 3 ಹಾಡುಗಳ ಸಾಲುಗಳನ್ನು ಸೇರಿಸ್ಬಿಟ್ಟಿದ್ದಾರೆ ಅವರ ಮನದಾಸೆಯ ಮಾತಿಗೆ. ಇನ್ನು ಮತ್ತಾರು ದಾವಣಗೆರೆ ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು. ಇವರ ಜೊತೆಗೆ ಮಂಜುನಾಥ್ ಅವರು ಸಹ ಕಲ್ಲತ್ತಮ್ಮನ ಹಳ್ಳಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಇಷ್ಟವಾಯಿತು ಅಂತಿದ್ದಾರೆ ಚಂದ್ರಕಲಾ ಅವರು. ಉಸಿರಲ್ಲಿ ಉಸಿರಾಗಿ ಬೆರೆತಿರುವಾಗ ಬೇರೆ ಏನೆಂದು ನಾ ಹೇಗೆ ಸಂಬೋಧಿಸಲಿ, ಓ ನನ್ನ ನಲ್ಲ ಅಂತ ಕೇಳ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸಾಲುಗಳು. ಸವಿ ಸವಿ ನೆನಪು ಸಾವಿರ ನೆನಪು, ಆ ನೆನಪಲ್ಲೇ ಕಾದಿರುವೆ ನಾನಿನ್ನು ಅಂತಿದ್ದಾರೆ ಹುಬ್ಬಳ್ಳಿ ಪದ್ಮಜ ಅವರು. ಕದರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇಬ್ಬರು ಏಕಾಂತದಲ್ಲಿ ಸಿಕ್ಕಾಗ ಮಾತಾಡದೇ ಆಗುವೆವು ಮುಖ, ಪರಸ್ಪರ ಕಣ್ಣುಗಳ ಮಿಲನದಿಂದ ಕಾಣುವೆವು ರಂಗಿನ ನವ್ಯನಾಕ, ಇಬ್ಬರು ಬಾಂಧವ್ಯದ ಬಾಣಸಿಗರಾಗಿ ತಯಾರಿಸುವೆವು ಪ್ರಣಯದ ಪಾಕ, ಇಬ್ಬರು ಬಾಂಧವ್ಯದ ಬಾಣಸಿಗರಾಗಿ ತಯಾರಿಸುವೆವು ಪ್ರಣಯದ ಪಾಕ, ತಿಂದು ತೀಗಿ ಮರೆಯುವ ಈ ಲೋಕ. ವಾವ ತುಂಬ ಚೆನ್ನಾಗಿದೆ. ನಾವರ್ನಿಂಗ್ ವಿತ್ 106 44 ಸಕ್ಕದಾಗಿರೋ ಕವನ ಕಳಿಸಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಕೇಳ್ತಾ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಓ ನನ್ನ ಗೆಳತಿ ಪ್ರೀತಿಯ ಗೆಳತಿ, ನನ್ನ ಜೀವನಕ್ಕೆ ನೀನು ಒಪ್ಪಳೆ ಒಡತಿ ಅಂತ ಹೇಳ್ತಿದ್ದಾರೆ ಅನುಷ್ಯ ಅವರ ಸಂದೇಶ ಇದು. ನಂಬರ್ನಿಂಗ್ ವಿತ್ 7 0 2 3 8 ನವೀನ್ ಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಅಂಬುಜಾ ಮಳಕೇಟ್ಕರ್ ಅವರ ಒಂದು ಕವನ ಬಂದು ನಮ್ಮನ್ನು ತಲುಪಿದೆ, ಅದನ್ನು ಓದ್ಬಿಡೋಣ. ಅದರ ನಂತರ ಮತ್ತೊಂದು ಸುಂದರ ಗೀತೆ ನಿಮಗಾಗಿ ಪ್ರಸಾರವಾಗುತ್ತೆ. ಇವರ ಕವನ ಹೀಗಿದೆ. ಕೇಳಲಿನಿದೆ ಕೆಳತಿ ಇನಿಯನಿಗೆ ಎಲ್ಲವೂ ಅವನ ಕೈಗೆಟುಕುವಷ್ಟು ಕೇಳುವೆ, ಮುಷ್ಟಿಯಷ್ಟು ಮಧುರ ಪ್ರೀತಿ ಸ್ನೇಹ, ಒಂದು ಮುಳದಷ್ಟು ಹೂವು ಕೇಳುವೆ, ಕಣ್ಗಳಿಗೆ ಅನುರಾಗದ ಕಾಡಿಕೆ, ತುಟಿಗೆ ಗುಲಾಬಿಯ ನಗು ಕೇಳುವೆ, ಕೆನ್ನೆಗೆ ನಾಚಿಕೆಯ ಕೆಂಪು ರಂಗು ಮೂಗಿಕೊಂದು ಮುತ್ತಿನ ನತ್ತು ಕೇಳುವೆ, ಕೈತುಂಬ ಕೆಂಪು ಹಸಿರಿನ ಬಳೆ, ಕಾಲಲ್ಲಿ ಘಲ್ಲೆನ್ನುವ ಗೆಜ್ಜೆ ಕೇಳುವೆ, ಅವನಿಷ್ಟದ ಚೆಲುವಿನ ಬಣ್ಣದ ಒಲವು ತುಂಬಿದ ರೇಷ್ಮೆಯ ಸೀರೆ ಕೇಳುವೆ, ಸರಸ ಸಲ್ಲಾಪದ ತುಂಟಾಟದ ಮಾತು ಹೇಳದೆ ತಿಳಿದುಕೊಳ್ಳುವ ಕಾಳಜಿ ಕೇಳುವೆ, ಮುತ್ತಿನ ಸುರಿಮಳೆ ಕಿವಿಗೆ ಮುತ್ತಿನ ಒಲೆ, ಕಿವಿಗೆ ಮತ್ತಿನ ಒಲೆ, ಕೊರಳಿಗೆ ತೋಳುಗಳ ಹಾರ ಕೇಳುವೆ, ನೆಮ್ಮದಿಯ ಬದುಕಿಗೆ ವಿಶ್ವಾಸದ ಆಭರಣ, ಜೀವನವಿಡೀ ಇಷ್ಟು ಕೊಟ್ಟರೆ ಸಾಕಲ್ಲವೇ, ಇವುಗಳೇ ನನ್ನ ಶೃಂಗಾರ ಬಂಗಾರ, ಉಸಿರು ಇರುವವರೆಗೂ ಈ ಸೌಭಾಗ್ಯ ಕೇಳುವೆ. ವಾವಾ ತುಂಬ ಚೆನ್ನಾಗಿದೆ ಅಂಬುಜಾ ಅವರೇ ನಿಮ್ಮ ಈ ಕವನ. ಆತ್ಮೀಯರೇ, ಇವತ್ತಿನ ಪ್ರಣಯ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರು ಬಹಳಷ್ಟು ರೀತಿಯಲ್ಲಿ ತಮ್ಮ ಮನಸ್ಸಿನ ಮಾತುಗಳನ್ನು ಆ ಆಸೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ನಮ್ಮೆಲ್ಲ ಕೇಳುಗರಿಗೂ ಆತ್ಮೀಯವಾದಂತಹ ಧನ್ಯವಾದಗಳು. ನಿಮ್ಮೆಲ್ಲರ ಆಸೆಗಳು ಅದಷ್ಟು ಬೇಗ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ ಒಂದು ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸೇನೆಯು ಲಡಾಖ್ನಲ್ಲಿ ದ್ರಾಸ್ನ ಕಾರ್ಗಿಲ್ ಯುದ್ಧ ಸ್ಮಾರಕದ ಬಳಿ ಆಯೋಜಿಸಿದ್ದ ಸರ್ಹದ್ ಶೌರ್ಯಥಾನ್ 2026 ಮ್ಯಾರಥಾನ್ನಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ 3,000 ಹೆಚ್ಚು ಮಂದಿ ಭಾಗವಹಿಸಿದ್ದರು. ಪ್ರಬಲ ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ನೆರವು ನೀಡಿರುವ ಭಾರತಕ್ಕೆ ಹಂಗಾಮಿ ಅಧ್ಯಕ್ಷ ಡೆಲ್ಸಿ ರಾಡ್ರಿಗಸ್ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆಯಿತು. ಅವರ ಅಂತ್ಯಕ್ರಿಯೆಯ ಮೆರವಣಿಗೆ ಪವಿತ್ರ ನಗರಿ ಮಾಷದ್ನಲ್ಲಿ ಈ ತಿಂಗಳ 9 ನಡೆಯಲಿದೆ. ನಂತರ 40 ದಿನಗಳವರೆಗೆ ಮೌನಾಚರಣೆ ಮುಂದುವರಿಯಲಿದೆ. ಅಮೆರಿಕದಲ್ಲಿ ಸ್ವಾತಂತ್ರ್ಯದ 250 ವರ್ಷಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ದೇಶದ ಸಾಧನೆಗಳನ್ನು ಕೊಂಡಾಡಿರುವ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನೂ ಅತ್ಯುತ್ತಮವಾದದ್ದನ್ನು ಸಾಧಿಸಬೇಕಿದೆ ಎಂದು ಹೇಳಿದ್ದಾರೆ. 1776 ಜುಲೈ 4 ಅಮೆರಿಕ ಸ್ವಾತಂತ್ರ್ಯ ಪಡೆಯಿತು. ಈ ವಿಶೇಷ ಸಂದರ್ಭದ ಅಂಗವಾಗಿ ವರ್ಷವಿಡೀ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ದ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30 ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30 ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ. ಶುಭರಾತ್ರಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 11:45. ನಾಳಿನ ನಮ್ಮ ಪ್ರಸಾರ ಕಾರ್ಯ 5:53 ಪ್ರಾರಂಭವಾಗುವುದು. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.